ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕ ವರ್ಷ, ವೈಶಾಖ ಮಾಸದ 28 ದಿನ, ಅಂದರೆ 2026 ಇಸ್ವಿ, ಮೇ ತಿಂಗಳ 18 ತಾರೀಕು, ಸೋಮವಾರ. ಈಗ ಸಮಯ 5:56:48 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಇದೀಗ. 6:10 ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಇವರಿಂದ. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ. ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ನಿಶಿತಾ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಮೊದಲಿಗೆ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು, ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಆಕಾಶ ಬುಟ್ಟಿಯಲ್ಲಿ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆ.

0: 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 10:30 ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ. ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶಿಸುತ್ತಾರೆ ಕುಲದೀಪ್ ಎನ್. ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ಜಲಜೀವನ್ ಮಿಷನ್ ಕುರಿತು ಮಾತನಾಡುತ್ತಾರೆ ಎಂ ರವಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ, ವಾಚನ MS ಅನಂತನಾರಾಯಣ, ವ್ಯಾಖ್ಯಾನ ಹೊಸಹಳ್ಳಿ ರಾಜಾರಾಮಮೂರ್ತಿ, ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ HN ಯಾದವಾಡ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿರಂಗ, ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ನಂತರ ಮಾಗಡಿ ತಾಲೂಕು ಹೇಳಿಗೆಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ, 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 9:15 ಸಿಕೆ ತಾರಾ ಅವರು ಹಾಡಿರುವ ಭಾವಗೀತೆಗಳ ಪ್ರಸಾರವಿದೆ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, CS ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ ಕೇಳಲಿದ್ದೀರಿ. 10:00 ವನಿತಾ ವಿಹಾರದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಈ ಕುರಿತು ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್ನಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಸಮಯ 6:05 ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನೀನಾ ಅರ್ಕೆಲ್. Prime Minister Narendra Modi held talks with his Swedish counterpart Ulf Kristersson in Gothenburg last night. Prime Minister Modi was awarded Sweden's highest honour, the Royal Order of the Polar Star, Degree Commander Grand Cross, in recognition of his exceptional contributions to bilateral ties and his visionary leadership. The award is the highest distinction that can be given to a head of government. This is Prime Minister Modi's 31st international honour. During the delegation-level talks, the two leaders reviewed the full spectrum of India-Sweden relations and agreed to elevate the bilateral relationship to a strategic partnership, marking a major milestone in the relationship. The two leaders also agreed to identify new opportunities to the spirit of the India-EU strategic partnership and recently concluded the India-EU FTA for the benefit of the people. Earlier, the Prime Minister's aircraft was escorted by Swedish Air Force jets as it entered the European country's airspace. He was given a warm welcome at the airport by his Swedish counterpart in a special gesture. In the fourth leg of his visit, the Prime Minister will reach Norway today for the third India-Nordic summit and bilateral engagements. This will mark the first prime ministerial visit from India to Norway in 43 years. Mr. Modi will call on King Harald V and Queen Sonja and hold bilateral talks with Prime Minister Jonas Gahr Støre. Mr. Modi will also address the India-Norway Business and Research Summit along with the Norwegian Prime Minister. The visit will provide an opportunity to review the progress made in India-Norway relations and explore avenues to further strengthen them. In the fourth leg of his visit, the Prime Minister will reach Norway today for the third India-Nordic summit and bilateral engagements. This will mark the first Prime Ministerial visit from India to Norway in 43 years. Mr. Modi will call on King Harald V and Queen Sonia and hold bilateral talks with Prime Minister Jonas Gahr Støre. Mr. Modi will also address the India-Norway Business and Research Summit along with Norwegian Prime Minister. The

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ. ಮೊದಲಿಗೆ ಸಿ ಸುಧೀಂದ್ರ ಅವರು ಹಾಡಿರುವಂತಹ ದೇವರ ನಾಮಗಳು. ಆರಂಭದಲ್ಲಿ ಮರೆತಿಯೇನು ರಂಗ ಮಂಗಳಾಂಗ, ಶ್ರೀಪಾದರಾಜರ ರಚನೆ.

ಇದುವರೆಗೆ ಸಿ ಸುಧೀಂದ್ರ ಅವರು ಹಾಡಿದಂತಹ ದೇವರ ನಾಮಗಳನ್ನು ಕೇಳಿದಿರಿ ಶುಭೋದಯ ಕರ್ನಾಟಕದಲ್ಲಿ. ಇನ್ನು ಮುಂದೆ ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ಪುರಂದರದಾಸರ ಈ ರಚನೆಯನ್ನು ಕೇಳೋಣ ಅಂಜನಾ ಕಾಸರಗೋಡು ಅವರ ಧ್ವನಿಯಲ್ಲಿ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ.
2: ಭ್ರಾತೃತ್ವ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಮಾನವರ ನಡುವಿನ ಪ್ರೀತಿ, ಗೌರವ, ಸಹಕಾರ ಮತ್ತು ಪರಸ್ಪರ ಅರಿವು. ಜಾತಿ, ಧರ್ಮ, ಭಾಷೆ, ವರ್ಗ ಎಲ್ಲ ಭೇದಗಳನ್ನು ಮೀರಿ ಎಲ್ಲರನ್ನು ನನ್ನ ಒಡಹುಟ್ಟಿದ ಸಹೋದರ ಸಹೋದರಿಯರು ಎಂದು ಭಾವಿಸಿ ಅದರಂತೆ ನಡೆದುಕೊಳ್ಳುವ ಮನೋಭಾವವೇ ಭ್ರಾತೃತ್ವ. ನಮ್ಮ ಸಂವಿಧಾನದಲ್ಲಿಯೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಮೂರು ಮಹತ್ವದ ಮೌಲ್ಯಗಳನ್ನು ಉಲ್ಲೇಖಿಸಲಾಗಿದೆ. ಸ್ವಾತಂತ್ರ್ಯ ಸಮಾಜಕ್ಕೆ ಉಸಿರು ಕೊಡುತ್ತದೆ, ಸಮಾನತೆ ನ್ಯಾಯ ಕೊಡುತ್ತದೆ, ಆದರೆ ಭ್ರಾತೃತ್ವ ಸಮಾಜದ ಹೃದಯದಂತೆ ಚೈತನ್ಯ ನೀಡುತ್ತದೆ. ಇದಿಲ್ಲದಿದ್ದರೆ ಸ್ವಾತಂತ್ರ್ಯ ಸ್ವಾರ್ಥವಾಗುತ್ತದೆ, ಸಮಾನತೆ ಸಂಘರ್ಷವಾಗುತ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದಂತೆ ಭ್ರಾತೃತ್ವ ಇಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಸ್ಥಿರವಾಗಲು ಸಾಧ್ಯವಿಲ್ಲ. ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಖಾತ್ರಿಪಡಿಸುವ ಇಂದಿನ ಸಮಾಜದಲ್ಲಿ ಭ್ರಾತೃತ್ವದ ಅಗತ್ಯತೆಯನ್ನು ಅವಲಂಬಿಸಿದೆ. ಏಕೆಂದರೆ ಈ ಜಗತ್ತಿನಲ್ಲಿ ಯುದ್ಧ, ದ್ವೇಷ, ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ. ಜಾತಿ ಮತ್ತು ಧರ್ಮದ ಸಂಘರ್ಷ ತಗ್ಗಿಸಲು, ದ್ವೇಷ ಮತ್ತು ಹಿಂಸೆಯನ್ನು ಕಡಿಮೆ ಮಾಡಲು, ಸಾಮಾಜಿಕ ನ್ಯಾಯ ಬಲಪಡಿಸಲು, ಶಾಂತಿ ಮತ್ತು ಸಹಬಾಳ್ವೆ ಬೆಳೆಸಲು, ಯುವಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಭ್ರಾತೃತ್ವವೇ ದಿವ್ಯ ಔಷಧವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಭ್ರಾತೃತ್ವ ಸೇತುವೆಯಾಗಬೇಕು. ಒಬ್ಬರ ನೋವು, ಮನಸ್ಸಿನ ದುಗುಡ, ಕಷ್ಟಗಳನ್ನು ಮತ್ತೊಬ್ಬರು ಅರಿಯುವ ಗುಣ, ನೋವು ಕಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವನೆ, ಸುಖ ಸಂತೋಷವನ್ನು ಹಂಚಿಕೊಳ್ಳುವಂತೆ ದುಃಖವನ್ನು ಶಮನ ಮಾಡಲು ನೆರವಾಗುವುದೇ ಭ್ರಾತೃತ್ವದ ಮೂಲ ಮಂತ್ರ. ಪ್ರಾಕೃತಿಕ ವಿಪತ್ತುಗಳ ಸಮಯದಲ್ಲಿ ಜಾತಿ ಧರ್ಮ ಏನನ್ನೂ ಪರಿಗಣಿಸದೆ ಆಪತ್ತು ಎದುರಾದಾಗ ಜನರು ಒಬ್ಬರಿಗೊಬ್ಬರು ನೆರವಾಗುವುದು ಮಾನವ ಧರ್ಮ. ಈ ಭ್ರಾತೃತ್ವ ಮನೋಭಾವನೆ ಸದಾ ಜಾಗೃತವಾಗಿದ್ದು ದೈನಂದಿನ ಆಚರಣೆಯಾಗಬೇಕು, ಪ್ರೇರಕ ಶಕ್ತಿಯಾಗಬೇಕು. ಭ್ರಾತೃತ್ವ ಮನೋಭಾವನೆ ಮಗುವಿಗೆ ಬಾಲ್ಯದಿಂದಲೇ, ಮನೆಯಿಂದಲೇ ಪ್ರಾರಂಭವಾಗಬೇಕು. ಕುಟುಂಬದ ಸದಸ್ಯ

0: ರೊಂದಿಗೆ ಬೆರೆಯುವಂತೆ ನೆರೆಹೊರೆಯವರೊಂದಿಗೆ ಶಾಲೆಯಲ್ಲಿ ಸಮಾಜದಲ್ಲಿ ಮತ್ತೊಬ್ಬರ ನೋವು ನಲಿವುಗಳಲ್ಲಿ ಸಮಭಾಗಿಗಳಾಗಿ ಪರಸ್ಪರ ಗೌರವದಿಂದ ನಡೆದುಕೊಂಡಾಗ ಇಡೀ ದೇಶವೇ ಒಂದು ಕುಟುಂಬವಾಗುತ್ತದೆ. ನಾನು ನನ್ನದು ಎಂಬ ಸ್ವಾರ್ಥ ಭಾವನೆಗಳ ಬದಲು ನಾವು ನಮ್ಮದು ಎಂಬ ಚಿಂತನೆ ಬೆಳೆಸಿದಾಗ ಮಾತ್ರ ನಮ್ಮ ಸಮಾಜದ ಪ್ರಗತಿ ಸಾಧ್ಯ. ತನ್ಮೂಲಕ ಬಲಿಷ್ಠ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಮ್ಮ ಕೈಯಲ್ಲಿ ಶಕ್ತಿ ಇರಬಹುದು, ಆದರೆ ಹೃದಯದಲ್ಲಿ ಭ್ರಾತೃತ್ವ ಮನೋಭಾವನೆ ರೂಢಿಸಿಕೊಳ್ಳಬೇಕು. ಅಂತೆಯೇ ನಮ್ಮಲ್ಲಿ ಜ್ಞಾನ ಭಂಡಾರವಿದ್ದರೆ ಸಾಲದು, ವರ್ತನೆಯಲ್ಲಿ ಮಾನವೀಯತೆ ಇರಬೇಕು. ವಸುದೈವ ಕುಟುಂಬಕಂ ಎಂಬಂತೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಈ ಕುಟುಂಬದ ಸದಸ್ಯರು ಎಂಬ ದಿವ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ಭ್ರಾತೃತ್ವ ಸಾರ್ಥಕವಾಗುತ್ತದೆ. ರವೀಂದ್ರನಾಥ ಟಾಗೋರ್ ಹೇಳಿದಂತೆ ಭಯವಿಲ್ಲದ ಮನಸ್ಸೇ ಭ್ರಾತೃತ್ವಕ್ಕೆ ನೆಲೆ. ಇಂದು ಜಗತ್ತಿನಾದ್ಯಂತ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಜಾತಿ, ಧರ್ಮ, ಭಾಷೆ, ಆರ್ಥಿಕ ಸ್ಥಿತಿ, ಆಡಳಿತ ವ್ಯವಸ್ಥೆ ಇವೆಲ್ಲವೂ ವ್ಯಕ್ತಿಗಳ ಮಧ್ಯೆ ಬಿರುಕು ಮೂಡಿಸಿ ಪ್ರತ್ಯೇಕತೆಯ ಗೋಡೆ ನಿರ್ಮಿಸುತ್ತಿವೆ. ಈ ಗೋಡೆಯನ್ನು ಕೆಡುವಬಲ್ಲ ಏಕೈಕ ಶಕ್ತಿ ಭ್ರಾತೃತ್ವ ಭಾವನೆಯಲ್ಲಿದೆ. ಭ್ರಾತೃತ್ವ ಇಲ್ಲದ ಸಮಾಜದಲ್ಲಿ ಕಾನೂನು ಭಯ ಉಂಟು ಮಾಡುತ್ತದೆ. ಆದರೆ ಭ್ರಾತೃತ್ವಕ್ಕೆ ಆದ್ಯತೆ ನೀಡಿದಾಗ ಸಾಮಾಜಿಕ ಮೌಲ್ಯಗಳು ಮಾರ್ಗದರ್ಶನ ಮಾಡುತ್ತವೆ. ದ್ವೇಷ ಇರುವಲ್ಲಿ ಅಶಾಂತಿ, ಹಿಂಸೆ ಇರುವಲ್ಲಿ ವಿನಾಶ, ಆದರೆ ಭ್ರಾತೃತ್ವ ಇರುವಲ್ಲಿ ವಿಶ್ವಾಸ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಕಾಣಬಹುದು. ಹಸಿದವನಿಗೆ ಅನ್ನ ನೀಡುವಲ್ಲಿ, ಅಳುವವರ ಕಣ್ಣೀರು ಒರೆಸುವಲ್ಲಿ, ಅಸಹಾಯಕರ ಧ್ವನಿಯಾಗುವ ಧೈರ್ಯದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಭ್ರಾತೃತ್ವ ಜೀವಂತವಾಗಿರಬೇಕು. ಸಮೂಹ ಮಾಧ್ಯಮಗಳಲ್ಲಿ ದ್ವೇಷದ ದಳ್ಳುರಿ ಬದಲು ಸಂವೇದನೆ ಹರಡಬೇಕು. ಎಲ್ಲರೂ ಭ್ರಾತೃತ್ವದ ಧ್ವಜವಾಹಕಗಳಾಗಬೇಕು. ನಾನು ಎಂಬ ಅಹಂಕಾರಕ್ಕಿಂತ ನಾವು ಎಂಬ ಮಾನವೀಯತೆ ಬೆಳೆಸಬೇಕು. ಭ್ರಾತೃತ್ವವೇ ಬಲಿಷ್ಠ ರಾಷ್ಟ್ರದ ಆಧಾರ ಸ್ತಂಭ, ಇದೇ ದೇಶದ ಪ್ರಗತಿಗೆ ಪೂರಕ.
1: ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ ಆಗಸ್ಟ್ 14ರಂದು. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ದರು ನಾ ಕಸ್ತೂರಿಯವರು. ಮೈಸೂರಿನ ಬನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
3: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. ಐದು ಬೆರಳುಗಳು ಒಂದೇ ಸಮನಾಗಿರ್ತದೇನೆಯ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು. ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ. ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು ಐದು ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ ಹೇಳೋ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ? ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ರಿಂದ ಕೋಪ ಬಂತೆ, ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು, ಆಗ ತೃಪ್ತಿ.

0: ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡ್ಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರ್ದು. ಕೈಗೆ ಕೆಸರಾದ್ರೇನೇ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆಯ ಸಗಣಿ ಎತ್ತಲು ಹಿಂಜರಿಬಾರ್ದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ದರೇ ಆತ್ಮನ ಆತ್ಮಾನ. ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಒಡೆದ ಪಾತ್ರೆಗೆ ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನ ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪ ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು ಎತ್ಕೊಂಡು ಹೋಗಿಯಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ನೀತಿಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ಇಳಿಯ ಮುಳುಗಿದವನಿಗೆ ಚಳಿಯೇನು ಶೀತ ಏನು? ಎಷ್ಟೋ ಇಷ್ಟಪರಂತಪ ಅಲ್ವೇ. ಹಾವು ಸಾಯಬಾರ್ದು, ಕೋಲು ಮುರಿಯಬಾರ್ದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂಟ್ರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಈಗ ಆದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಇನ್ನೀಗ ದೇಶಭಕ್ತಿಗೀತೆ. ಎನ್ನ ಪೊರೆವ ಭೂಮಿ ಎನ್ ಪೂರ್ಣಿಮಾ ಅವರು ರಚನೆ ಮಾಡಿರುವಂತಹ ಗೀತೆ ವೃಂದಗಾನದಲ್ಲಿ.

0: ದೇಶಭಕ್ತಿ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇರ್ತವೆ, ಮತ್ತೆ ಈ ವಿಮೆ ಕೂಡ ಮಾಡ್ತೀವಿ ನಾವು, ಅಂದ್ರೆ ವೈಯಕ್ತಿಕ ವಿಮೆಗಳನ್ನು ಮಾಡ್ತೀವಿ, ಜೀವ ವಿಮೆ ಅಂತ ಹೇಳ್ತೀವಿ. ವಸ್ತುಗಳಿಗೆ ವಿಮೆ ಮಾಡ್ದಂಗೆ, ಮನೆ ಗಾಡಿ ವೆಹಿಕಲ್ಗೆಲ್ಲ ಮಾಡ್ದಂಗೆ ಮಾಡ್ತಿರ್ತೀವಿ. ಆದ್ರೆ ಕುಟುಂಬದ ಭದ್ರತೆ, ಇಡಿಯಾದ ಕುಟುಂಬದ ಭದ್ರತೆಗೆ ಅಥವಾ ನಮ್ಮ ಮನೆಗೆ ಅಂತಂತ ಹೇಳಿ, ಮನೆ ಅಂದ್ರೆ ಆ ಮನೆಯಲ್ಲ, ಇಲ್ಲಿ ಒಳಗೆ ವಾಸಿಸುವ ಜನರಿಗೆ ಈ ವಿಮೆಗಳನ್ನೆಲ್ಲ ಆಯ್ಕೆ ಮಾಡ್ತಾರಲ್ಲ, ವಿಮೆ ಮಾಡಿಸ್ಬೇಕು ಅಂತಾರಲ್ಲ, ಹೇಗೆ ಕೌಟುಂಬಿಕ ವಿಮೆ ಅಂತ ಏನಾಗಿರ್ತದೆ ಭದ್ರತೆಗೆ?
3: ಹೌದು ಸರ್. ಸೊ ವಿಮೆ ಅಂದ್ರೆ ಕೇವಲ ಹಣನ ಉಳಿಸೋದಲ್ಲ, ಅದು ಅಪಾಯದ ಸಮಯದಲ್ಲಿ ಆರ್ಥಿಕ ರಕ್ಷಣೆಯನ್ನು ಕೊಡುವಂತಹ ಒಂದು ಮೂಲ. ಸೊ ಸಾಮಾನ್ಯವಾಗಿ ಜನರು ವಿಮೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಪಾಲಿಸಿ ತಗೊಂಡ್ರೆ ಹಣ ಡಬಲ್ ಆಗುತ್ತೆ ಅಂತ, ಇಲ್ಲಾದ್ರೆ ವಿಮೆ ಮೂಲ ಉದ್ದೇಶ ಬಂದು ರಕ್ಷಣೆ, ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಇದನ್ನ ನಾವು ಗ್ಯಾಪ್ನ ಇಟ್ಕೋಬೇಕು. ಸೊ ಇದರ ಸರಳ ಮೂರು ಭಾಗಗಳಾಗಿ ನೋಡೋಣ. ಒಂದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಲೈಫ್ ಇನ್ಶೂರೆನ್ಸ್ ಅಂದಾಗ ನಾವು ಇವಾಗ ಮಾತಾಡ್ತಾ ಇರುವಂತದ್ದು, ಸೊ ಕುಟುಂಬದ ಬ್ಯಾಕ್ ಬೋನ್ ಆಗಿ ನಿಂತಾಗ ಒಬ್ಬ ಅರ್ನಿಂಗ್ ಮೆಂಬರ್ ಇದ್ದಾರೆ, ಅವರಿಗೆ ಏನಾದರೂ ಆಗಿದ್ರೆ ಕುಟುಂಬದ ಆದಾಯ ಸಂಪೂರ್ಣ ನಿಂತೋಗುತ್ತೆ. ಸೊ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕುಟುಂಬಕ್ಕೆ ಹಣದ ಭದ್ರತೆ ಕೊಡುತ್ತದೆ. ಉದಾಹರಣೆಗೆ ಒಬ್ಬ ತಂದೆ ತಿಂಗಳಿಗೆ 50,000 ಸಂಪಾದಿಸುತ್ತಾರೆ, ಅವರಿಗೆ ಏನಾದರೂ ಆಯ್ತು, ಒಂದು ಆಕ್ಸಿಡೆಂಟ್ ಆಯ್ತು, ಅವರ ಕುಟುಂಬ ಹೇಗೆ ಇವಾಗ ಬದುಕಬೇಕು? ಅದೇ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಕುಟುಂಬ ಲೈಫ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ನಾವು ತಗೊಂಡಿದೀವಿ ಅಂತಂದಾಗ ಇದು ಕಡಿಮೆ ಪ್ರೀಮಿಯಂ ನಲ್ಲಿ ಹೆಚ್ಚು ಕವರೇಜ್ ಕೊಡುತ್ತದೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ.
2: ಲೈಫ್ ಇನ್ಶೂರೆನ್ಸ್ ಒಂದಾಯ್ತು, ಜೀವ ವಿಮೆ ಅಂತ ಹೇಳ್ತೀವಿ. ಅದೇ ರೀತಿ ಅದರೊಳಗೆ ಈಗ ಹೆಲ್ತ್ ಇನ್ಶೂರೆನ್ಸ್, ಒಂದು ಜೀವ ವಿಮೆ ಮಾಡಿಸಿದ್ರೆ ನಿಮಗೆ ಅನಾರೋಗ್ಯ ಆದಾಗ ಆ ಸಂದರ್ಭದಲ್ಲಿ ಹೆಲ್ತ್ ನಿಮಗೆ ಆದಂತಹ ಚಿಕಿತ್ಸೆ ವೆಚ್ಚವನ್ನು ಕೂಡ ಭರಿಸ್ಕೊಳ್ಬಹುದು, ಅಥವಾ ಉಚಿತವಾಗಿ ಆಪರೇಷನ್ ಇತ್ಯಾದಿಗಳನ್ನೆಲ್ಲ ಮಾಡಲಾಗ್ತದೆ ಅದು ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ. ಆ ಇನ್ಶೂರೆನ್ಸ್ ಅಲ್ಲಿ ಕೂಡ ಕೆಲಸ ಹೆಲ್ತ್ ಕವರ್ ಆಗಿರ್ತದೆ, ಆ ಪಾಲಿಸಿಗಳು ಬೇರೆ ಬೇರೆ ಇರ್ತವೆ. ಈ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯದ ಒಂದು ವಿಮೆ ಅಂತಿದೆಯಲ್ಲ, ಸರ್ಕಾರದಿಂದ ಕೂಡ ಸಾಕಷ್ಟು ಸೌಲಭ್ಯ ಇರುತ್ತೆ. ವೈಯಕ್ತಿಕವಾಗಿ ಬೇರೆ ಬೇರೆ ಕಂಪನಿಗಳು ಕೂಡ ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತವೆ. ಏನು ಬಹಳ ಒಂದು ಈ ವಿಷಯದಲ್ಲಿ ಪ್ರಮುಖತೆಯನ್ನ ಹೇಳಬಹುದು ತಾವು?

0: ಹೌದು ಸರ್, ಈಗ ಈ ಕಾಲಮಾನದಲ್ಲಿ ಈ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಏನ್ ಹೇಳ್ಬೇಕಂತಂದ್ರೆ, ಆಸ್ಪತ್ರೆಗಳ ವೆಚ್ಚ ತುಂಬಾ ಹೆಚ್ಚಾಗ್ತಾ ಇದಾವೆ. ಒಂದು ಸರ್ಜರಿ ಅಂದ್ರೆ 2 ಲಕ್ಷ 3 ಲಕ್ಷ ಅಂತ ಈಸಿಯಾಗಿ ಖರ್ಚಾಗ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಸೇವಿಂಗ್ಸ್ ಅನ್ನೋದು ಯಾವಾಗ್ಲೂ ನಮ್ಗೆ ಇದ್ರೆ ಮಾತ್ರನೇ ಅದು ನಮ್ಗೆ ಅಪಾಯಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಗೆ ಸೇವಿಂಗ್ಸ್ ಯಾವಾಗ್ಲೂ ಕೆಲವೊಮ್ಮೆ ಸಾಕಾಗೋದಿಲ್ಲ. ಈಗ ನಾನು ಅರ್ನಿಂಗ್ ಮೆಂಬರು ಇಲ್ಲ ನಾನು ಚಿಕ್ಕ ಕುಟುಂಬ ಮಿಡಲ್ ಕ್ಲಾಸ್ ಇಂದ ಬಂದಿದ್ದೀನಿ ಅಂದಾಗ, ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಮ್ಗೆ ಯಾವ್ದೇ ತರ ಹಾಸ್ಪಿಟಲೈಸೇಷನ್ ವೆಚ್ಚ ಇದ್ರೆ ಅದು ನಮ್ಗೆ ಕವರ್ ಆಗುತ್ತೆ. ಸೊ ನಮ್ಗೆ ಕ್ಯಾಶ್ ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ಕೆಲವೊಂದು ನಾವು ತಗೊಳ್ಳೋ ರೀತಿಯಾದಂತಹ ಹೆಲ್ತ್ ಇನ್ಶೂರೆನ್ಸ್ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ.
1: ಸರಿಯಾಗಿ ತಿಳ್ಕೊಬೇಕು. ಮತ್ತೆ ಹೇಳುವಾಗ ಕೆಲವೊಬ್ರು ಈ ಸಾಮಾನ್ಯವಾಗಿ ಏಜೆಂಟ್ಸ್ಗಳು ಬಹಳಷ್ಟು ಲಾಭ ಇದೆ ಅಂತ ಹೇಳಿ ವೈಭವೀಕರಣ ಮಾಡಿ ಹೇಳ್ಬಿಡ್ತಾರೆ. ವಾಸ್ತವಾಂಶ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಅದೇ ರೀತಿ ಆಕ್ಸಿಡೆಂಟ್ ಬಗ್ಗೆ ತಾವು ಹೇಳ್ತಾ ಇದ್ರಿ.
0: ಹೌದು ಸರ್, ಆಕ್ಸಿಡೆಂಟ್ ಅಂದಾಗ ಈಗ ನಾವು ತುಂಬಾ ಊಹೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಹಂಗಂತ ತುಂಬಾ ಕೀಳಾಗೂ ನೋಡ್ತಾರೆ, ಅಂಡರ್ ರೇಟೆಡ್ ಆಗಿ ನೋಡ್ತಾರೆ ಆಕ್ಸಿಡೆಂಟ್ ಅಂದ್ರೆ. ಇನ್ಶೂರೆನ್ಸ್ ನಮ್ಗೆ ಯಾಕೆ ಬೇಕು, ನನ್ಗೇನು ಆಕ್ಸಿಡೆಂಟ್ ಆಗಲ್ಲ ಅಂತ ರೋಡಲ್ಲಿ ಜಾಸ್ತಿ ಜೋರಾಗಿ ಹೋಗೋರು ಸ್ಪೀಡಾಗಿ ಹೋಗೋರೆಲ್ಲ ಇರ್ತಾರೆ. ಬಟ್ ಆದ್ರೆ ಏನ್ ತಿಳ್ಕೊಬೇಕು, ಅಪಘಾತಗಳು ಯಾವಾಗ ಬೇಕಾದ್ರೂ ಆಗ್ಬಹುದು. ರೋಡ್ ಆಕ್ಸಿಡೆಂಟ್, ವರ್ಕ್ ಪ್ಲೇಸ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಹುದು, ಇಲ್ಲ ನಮ್ಗೆ ಆತರ ಆದಾಗ ಆ ಆಕ್ಸಿಡೆಂಟ್ ಇಂದ ನಮ್ಗೆ ಏನಾಗುತ್ತೆ, ಡಿಸೆಬಿಲಿಟೀಸ್ ಬರುತ್ತೆ. ಅದಷ್ಟೇ ಅಲ್ಲದೆ ನಮ್ಗೆ ಇನ್ಕಮ್ ಕಮ್ಮಿ ಆಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗುತ್ತೆ. ಸೊ ಇದನ್ನು ಕವರ್ ಮಾಡೋದಕ್ಕೋಸ್ಕರ ನಾವು ಕಂಪಲ್ಸರಿ ಆಗಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ತಗೊಂಡ್ರೆ ನಮ್ಗೆ ಒಳ್ಳೇದು.
1: ಒಟ್ಟು ಕಟ್ಟಕಡೆಯಲ್ಲಿ ತಾವು ಏನ್ ಹೇಳ್ತೀರಾ ಈ ವಿಷಯದಲ್ಲಿ?
0: ಸೊ ಇನ್ಶೂರೆನ್ಸ್ ನಾವ್ ಯಾವಾಗ್ಲೇ ಆಗ್ಲಿ ಗ್ರಾಹಕರ ಹಕ್ಕನ್ನು ರಕ್ಷಿಸುತ್ತೆ, ಅಷ್ಟೇ ಆಗ್ಲಿ ಈ ನಿಯಮಗಳನ್ನ ನಾವು ಪಾಲಿಸ್ತಾ ಇದ್ದಾಗ ನಮ್ಗೆ ಇನ್ಶೂರೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಯಾವ ಸಮಯಕ್ಕೆ ನಮ್ಗೆ ಸಿಗ್ಬೇಕೋ ಅದು ಆ ಸೌಲತ್ಗಳು ನಮ್ಗೆ ಸಿಗುತ್ತೆ ಸರ್.
1: ನಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ.
0: ಹೌದು,
1: ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ರೈತರಿಗೆ ಸಲಹೆ.
4: ಎಳ್ಳು ಎಣ್ಣೆಕಾಳು ಬೆಳೆಗಳಲ್ಲಿ ಮುಖ್ಯವಾದ ಕುಷ್ಕಿ ಬೆಳೆ. ಈ ಬೆಳೆಯನ್ನ ಹಲವಾರು ವಿವಿಧ ಮಣ್ಣುಗಳಲ್ಲಿ ಬೆಳೆಯಲಾಗುತ್ತೆ. ಮರಳು ಮಿಶ್ರಿತ ಗೋಡು ಮತ್ತು ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿಯೂ ಬೆಳೀತಾರೆ. ನೀರು ನಿಲ್ಲುವ ಜೌಗು ಪ್ರದೇಶ ಮತ್ತು ಚೌಳು ಮಣ್ಣಿನ ಪ್ರದೇಶ ಕೂಡ ಸೂಕ್ತವಲ್ಲ. ಎಳ್ಳಿನ ತಳಿಗಳು ಮತ್ತು ಅವುಗಳ ವಿಶೇಷ ಗುಣಗಳು ಏನೆಂದರೆ, ತಳಿ GT1, ಇದರ ಬಿತ್ತನೆ ಕಾಲ ಮುಂಚಿತವಾಗಿ ಮಳೆ ಬೀಳುವ ಪ್ರದೇಶಗಳು ಏಪ್ರಿಲ್ದಿಂದ ಮೇ, ಹಿಂಗಾರು ಅಂದರೆ ಭತ್ತದ ಗದ್ದೆಯಲ್ಲಿ ನವಂಬರ್ನಿಂದ ಜನವರಿ ತನಕ ಬೆಳೆಯಬಹುದು. ಈ ತಳಿಯ ಕಾಲಾವಧಿ 80-90 ದಿನಗಳಲ್ಲಿ ಇದು ಬರ್ತದೆ. ಇಳುವರಿ ಪ್ರತಿ ಎಕರೆಗೆ 2-2.5 ಕ್ವಿಂಟಲ್ ಸಿಗುತ್ತೆ. ವಿಶೇಷ ಗುಣಗಳು ಏನೆಂದರೆ, ಗೊಂಚಲು ಕಾಯಿಗಳು ಇರುತ್ತವೆ. ಎಳ್ಳಿನ ಇನ್ನೊಂದು ತಳಿ TMV3, ನವಿಲೆ T7, GKVKS1. ಇವುಗಳ ಬಿತ್ತನೆ ಕಾಲ ಮುಂಚಿತವಾಗಿ ಮಳೆ ಬೀಳುವ ಪ್ರದೇಶಗಳು ಅಂದರೆ ಏಪ್ರಿಲ್ದಿಂದ ಮೇ, ಹಿಂಗಾರಿ ಅಂದರೆ ಭತ್ತದ ಗದ್ದೆಯಲ್ಲಿ ನವಂಬರ್ನಿಂದ ಜನವರಿ. ಇವುಗಳ ಕಾಲಾವಧಿ 90-95 ದಿನದಲ್ಲಿ ಬೆಳೆಯನ್ನು ಕಟಾವು ಮಾಡಬಹುದಾಗಿದೆ. ಇಳುವರಿ ಪ್ರತಿ ಎಕರೆಗೆ 2.5-3 ಕ್ವಿಂಟಲ್ ಸಿಗುತ್ತೆ. ಇವುಗಳ ವಿಶೇಷ ಗುಣಗಳು ಏನೆಂದರೆ, ಮಳೆ ಅಭಾವ ಪ್ರದೇಶಕ್ಕೆ ಇವು ಸೂಕ್ತವಾಗಿವೆ ಮತ್ತು ಹೆಚ್ಚು ರೆಂಬೆಗಳು, ತುಂಬಿದ ಕಾಯಿಗಳು ಮತ್ತು ಕಾಯಿ ಬಲಿಯುವಾಗಲೂ ಎಲೆ ಹಸಿರಾಗಿರುತ್ತೆ. ಬಿಳಿ ಎಳ್ಳು ವಲಯ 5ಕ್ಕೆ ಇದು ಸೂಕ್ತವಾಗಿದೆ. ಎಳ್ಳಿನ ಬೇಸಾಯಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದರೆ, ಪ್ರತಿ ಎಕರೆಗೆ ನಿಗದಿಪಡಿಸಿದ ಬಿತ್ತನೆ ಬೀಜ 2 kg ಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟ್ 2 ಟನ್ ಬೇಕಾಗುತ್ತೆ, ರಾಸಾಯನಿಕ ಗೊಬ್ಬರ ಕಿಲೋಗ್ರಾಮ್ದಲ್ಲಿ ಸಾರಜನಕ 15, ರಂಜಕ 10, ಪೊಟ್ಯಾಸ್ 10 kg ಬೇಕಾಗುತ್ತೆ. ಲಘು ಪೋಷಕಾಂಶ ಏನಂದರೆ, ಸತು ಮತ್ತು ಬೊರಾಕ್ಸ್ 2 kg ಮತ್ತು ಬೊರಾಕ್ಸ್ 0.4 kg ಬೇಕಾಗುತ್ತೆ. ಎಳ್ಳಿನ ಬಿತ್ತನೆಯ ಕಾಲ, ಬಿತ್ತನೆಗೆ 2-3 ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟ್ ಮಣ್ಣಿನಲ್ಲಿ ಬೆರೆಸುವುದು. ಬಿತ್ತನೆಗೆ ಸಮಯದಲ್ಲಿ ಎಲ್ಲ ರಸಗೊಬ್ಬರಗಳನ್ನು ಮತ್ತು ಬಿತ್ತನೆ ಬೀಜವನ್ನು 12 ಅಂಗುಲ ಅಂತರದ ಕೂರಿಗೆಯ ಸಹಾಯದಿಂದ ಬಿತ್ತಬೇಕು ಮತ್ತು ಗಿಡದಿಂದ ಗಿಡಕ್ಕೆ 6 ಅಂಗುಲ ಅಂತರವನ್ನು ಕಾಪಾಡಬೇಕು. ಬಿತ್ತನೆಗೆ ಮೊದಲು ಪ್ರತಿ ಕಿಲೋಗ್ರಾಂ ಬೀಜವನ್ನು 3 gram ಥೈರಾಮ್ ಅಥವಾ ಕ್ಯಾಪ್ಟನ್ ಅಥವಾ

0: ಕಾರ್ಬಂಡೇಜಿಮ್ನಿಂದ ಬೀಜೋಪಚಾರ ಮಾಡಿಕೊಳ್ಬೇಕು. ದುಂಡಾಣು ಎಲೆ ಚುಕ್ಕೆ ರೋಗ ಬಾಧೆ ಇರುವ ಪ್ರದೇಶದಲ್ಲಿ ಬಿತ್ತನೆ ಬೀಜವನ್ನು 0.025 ಅಗ್ರೋಮೈಸಿನ್ ಪ್ರತಿ ಲೀಟರ್ ನೀರಿನ ದ್ರಾವಣದಲ್ಲಿ 30 ನಿಮಿಷಗಳವರೆಗೆ ನೆನೆಸಿ ಒಣಗಿಸಿ ನಂತರ ಬೀಜವನ್ನು 1:3 ಪ್ರಮಾಣದಲ್ಲಿ ಮರಳಿನೊಡನೆ ಬೆರೆಸಿ ಬಿತ್ತಬೇಕು. ಇದರಿಂದ ಬಿತ್ತನೆ ಬೀಜವನ್ನು ಸಮಾನವಾಗಿ ಹಂಚಲು ಸಹಾಯ ಆಗುತ್ತೆ. ಬೀಜಗಳನ್ನು 1/2 ಅಂಗುಲಕ್ಕಿಂತ ಆಳವಾಗಿ ಬಿತ್ತಬಾರ್ದು. ಸಸಿಯಿಂದ ಸಸಿಗೆ 6 ಅಂಗುಲ ಇರುವಂತೆ ಸಸಿಗಳನ್ನು ಸಾಲಿನಲ್ಲಿ ಉಳಿಸಿ ಅತಿ ಹತ್ತಿರದಲ್ಲಿ ಬೆಳೆದ ಸಸಿಗಳನ್ನು 15 ದಿವಸಗಳೊಳಗೆ ಕಿತ್ತಾಕಬೇಕು. ಅಂತರ್ಬೇಸಾಯ ಮತ್ತು ಕಳೆ ನಿರ್ವಹಣೆ. ಎಳ್ಳಿನ ಬೆಳೆಯಲ್ಲಿ ಕಳೆಗಳು ಹೆಚ್ಚು ಇದ್ದಲ್ಲಿ ಎಳ್ಳು ಬಲಿಷ್ಠವಾಗಿ ಬೆಳೆಯುವುದಿಲ್ಲ. ಬೀಜ ಬಿತ್ತಿದ ದಿನ ಅಥವಾ ಮಾರನೇ ದಿನ ಎಕರೆಗೆ 0.6 ಲೀಟರ್ ಅಲಾಕ್ಲೋರ್ 50 ECN 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶವಿರುವುದನ್ನು ಖಾತ್ರಿಪಡಿಸ್ಕೋಬೇಕು. ಬಿತ್ತಿದ 30 ದಿನದಲ್ಲಿ ಒಮ್ಮೆ ಕೈಯಿಂದ ಕಳೆ ನಿರ್ವಹಣೆ ಅತಿ ಅವಶ್ಯಕ. ಬೀಜ ಮೊಳಕೆಯೊಳದ 15 ದಿವಸಗಳೊಳಗೆ ಪ್ರತಿ ಸಾಲಿನಲ್ಲಿ ಸಸಿಯಿಂದ ಸಸಿಗೆ 6 ಅಂಗುಲ ಅಂತರದಲ್ಲಿ ಸಸಿಗಳನ್ನು ಉಳಿಸಬೇಕು. ಕೈಯಿಂದ ಕಳೆಯನ್ನು ತೆಗಿಬೇಕು. ಬಿತ್ತಿದ ನಂತರ 30 ಮತ್ತು 45 ದಿನದಲ್ಲಿ 2 ಬಾರಿ ಎಡೆಕುಂಟೆಯನ್ನು ಹೊಡೆಯೋದ್ರಿಂದ ಕಳೆ ನಿರ್ವಹಣೆ ಆಗೋದಲ್ಲದೆ ಸಾಲುಗಳಲ್ಲಿ ಭೂಮಿ ಬಿರುಕು ಬಿಡದಂತೆ ನಿರ್ವಹಿಸಿದಂತಾಗುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು.

0: ಆಕಾಶವಾಣಿ ಸಮಯ 6:54:48 6:55 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಸುರೇಶ್ ಚಂದ್ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಗತರಾತ್ರೌ ಗೋಥೆನ್ಬರ್ಗ್ ಇತ್ಯತ್ರ ಸ್ವೀಯ ಸ್ವೀಡಿಶ್ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯಮುನಾ ಸಾಕಂ ಸಂವಾದಂ ವಿಹಿತವಾನ್. ಶ್ರೀ ಮೋದಿ ದ್ವಿದಿವಸೀಯ ಸ್ವೀಡನ್ ಯಾತ್ರಾಂತರ್ಗತಂ ಗತದಿನೆ ಗೋಥೆನ್ಬರ್ಗ್ ಇತ್ಯತ್ರ ಸಂಪ್ರಾಪ್ತವಾನ್. ಭಾರತ ಸ್ವೀಡನ್ ದೇಶಯೋಃ ಸಂಬಂಧೇಷು ಮೋದಿನಃ ಅಸಾಧಾರಣ ಯೋಗದಾನಾಯ ದೂರದರ್ಶಿ ನೇತೃತ್ವ ಸಮ್ಮಾನೆ ಚ ಪ್ರಧಾನಮಂತ್ರಿ ಶ್ರೀ ಮೋದಿ ರಾಯಲ್ ಆರ್ಡರ್ ಆಫ್ ದ ಪೋಲರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರೇಡ್ ಕ್ರಾಸ್ ಇತ್ಯನೇನ ಸಮ್ಮಾನೇನ ಸಭಾಜಿತವಾನ್. ಪ್ರಧಾನಮಂತ್ರಿ ಮೋದಿ ಸಹ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಂತರ್ಗತಂ ಉಭೌ ನೇತಾರೋ ಭಾರತ ಸ್ವೀಡನ್ ಸಂಬಂಧಾನಾಂ ಸಮೇಷಾಂ ಪದಕ್ಷೇಪಾಣಾಂ ಸಮೀಕ್ಷಾಮಪಿ ಕೃತವಂತೌ. ಉಭೌ ನೇತಾರೋ ವ್ಯಾಪಾರ ನಿವೇಶ ಪ್ರವಿಧಿ ನವಾಚಾರ ಹರಿತ ಪರಿವರ್ತನಂ ಅಂತರಿಕ್ಷ ರಕ್ಷಾ ಅನುಸಂಧಾನಂ ಸಮೇತ್ಯ ನೈಕೇಷು ವಿಷಯೇಷು ಚರ್ಚಿತವಂತೌ. ಸ್ವೀಯ ಸಂಬೋಧನೆ ಶ್ರೀ ಮೋದಿ ಆತಂಕವಾದಂ ಆಲೋಚಯನ್ ನೈಕೇಷು ವಿಷಯೇಷು ವಿಸ್ತೃತೇನ ವಕ್ತವ್ಯಂ ಪ್ರಕಟಿತವಾನ್. ಆತಂಕವಾದಂ ವಿರುದ್ಧ್ಯ ಸಂಘರ್ಷೇ ಸ್ವೀಡಿಶ್ ಪ್ರಧಾನಮಂತ್ರಿಣೋ ಸಮರ್ಥನಾಯ ಆಭಾರಮಪಿ ಶ್ರೀ ಮೋದಿ ಪ್ರಕಾಶಿತವಾನ್.
2: ಆತಂಕವಾದ ಪೂರಿ ಮಾನವತಾ ಕೆ ಲಿಯೆ ಗಂಭೀರ ಚುನೌತಿ ಹೈ. ಪಿಛಲೆ ವರ್ಷ ಪಹಲ್ಗಾಮ್ ಮೇ ಹುಯೆ ಆತಂಕಿ ಹಮಲೆ ಕೆ ಬಾದ್ ಹಮೇ ಸ್ವೀಡನ್ ಸೆ ಮಿಲೆ ಸಮರ್ಥನ್ ಕೆ ಲಿಯೆ ಮೇ ಪ್ರಧಾನಮಂತ್ರಿ ಕ್ರಿಸ್ಟರ್ಸನ್ ಕಾ ಆಭಾರ ವ್ಯಕ್ತ ಕರ್ತಾ ಹೂಂ. ಹಮ್ ಆತಂಕವಾದ ಔರ್ ಉಸ್ಕೆ ಸಮರ್ಥಕೋ ಕೆ ವಿರುದ್ಧ ಲಡಾಯಿ ಜಾರಿ ರಖೆಂಗೆ.
1: ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸ್ವೀಡಿಶ್ ಸಮವಾಯಾಃ ಆಮಂತ್ರಿತಾಃ. ಗೋಥೆನ್ಬರ್ಗ್ ಇತ್ಯತ್ರ ಪ್ರಮುಖ ಸ್ವೀಡಿಶ್ ಸಮವಾಯ ಪ್ರಮುಖೈಃ ಸಹ ವಾರ್ತಾಂತರ್ಗತಂ ಶ್ರೀ ಮೋದಿ ಸ್ವೀಡಿಶ್ ಸಮವಾಯಾನ್ ವಿನಿರ್ಮಾಣ ಹರಿತ ಹೈಡ್ರೋಜನ್ ಅಭಿಯಾನಂ ಸ್ವಚ್ಛೋರ್ಜಾ ಅನ್ಯೇಷು ಕ್ಷೇತ್ರೇಷು ಚ ಸ್ವೀಯೋಪಸ್ಥಿತಿ ಸಂವರ್ಧನಾಯ ಆಗ್ರಹಮಪಿ ಕೃತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯ ಸ್ವೀಯ ಯಾತ್ರಾಯಾಃ ಚತುರ್ಥೇ ಚರಣೆ ನಾರ್ವೆ ಇತ್ಯತ್ರ ಸಂಪ್ರಾಪ್ಯೇತ್. ಭಾರತ ನೋರ್ಡಿಕ್ ಶಿಖರ ಸಮ್ಮೇಳನೆ ಭಾಗಗ್ರಹಣಾಯ ಅಥ ದ್ವಿಪಕ್ಷೀಯ ವಾರ್ತಾಭ್ಯಃ ಶ್ರೀ ಮೋದಿ ಅದ್ಯ ನಾರ್ವೆ ಇತ್ಯತ್ರ.

0: ಸ್ವಯಂ ಅದ್ಯ ಸ್ಯಾತ್. ಕಾಂಗ್ರೆಸ್ ದಲಸ್ಯ ನೇತಾ ವಿ ಡಿ ಸತೀಶನ್ ಅದ್ಯ ತಿರುವನಂತಪುರಂ ಇತ್ಯತ್ರ ಶಪಥ ವಚನ ಸ್ವೀಕುರ್ಯಾತ್. ಕಾಂಗ್ರೆಸ್ ದಲೇನ ಸತೀಶನ್ ಇತ್ಯಸೌ ಕೇರಳ ಪ್ರದೇಶಸ್ಯ ಅಗ್ರಿಮ ಮುಖ್ಯಮಂತ್ರಿ ರೂಪೇಣ ಸಮುದ್ಘೋಷಿತಃ. ಕಾಂಗ್ರೆಸ್ ದಲಸ್ಯ ನೇತೃತ್ವ ಯುತೇನ ಯುನೈಟೆಡ್ ಡೆಮೊಕ್ರಾಟಿಕ್ ಗ್ರಂಥಿ ಯುತೇನ ತತ್ರ ಶಾಸನ ವಿರಚನ ಸ್ಯಾತ್. ಕೇಂದ್ರೀಯ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಗುಜರಾತ್ ಪ್ರದೇಶಸ್ಯ ಗಾಂಧಿನಗರೆ ಸಪ್ತಶತಂ ಕೋಟಿ ಮಿತಾನಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಸ್ವೀಯ ದ್ವಿದಿವಸೀಯ ಯಾತ್ರಾವಧೌ ಗತದಿನೆ ಗಾಂಧಿನಗರ ನಗರ ನಿಗಮಸ್ಯ ಶತಂ ಕೋಟಿ ಮಿತಾನಾಂ ವಿಕಾಸ ಕಾರ್ಯಾಣಾಂ ಶುಭಾರಂಭಮಪಿ ಶ್ರೀಶಾಹ ವಿಹಿತವಾನ್. ಏತತ್ ಪೂರ್ವಂ ಪ್ರಥಮೇ ದಿನೆ ಶ್ರೀಶಾಹ ಸೂಚನಾ ಕೇಂದ್ರಸ್ಯ ಉದ್ಘಾಟನಂ ಚ ಕೃತವಾನ್. ಶ್ರೀಶಾಹ AI ತಥಾ ಡೀಪ್ಟೆಕ್ ಇತ್ಯೇತೌ ಭವಿಷ್ಯಸ್ಯ ಅರ್ಥವ್ಯವಸ್ಥಾಯಾಃ ಮುಖ್ಯ ಸ್ತಂಭೌ ಇತಿ ವರ್ಣಿತವಾನ್.
1: आने वाले 25 साल में जो सेक्टर विश्व की अर्थनीति को, विश्व के अर्थतंत्र को दिशा देंगे, वो सभी क्षेत्र में आज भारत फाउंडर बनकर अपनी मजबूत उपस्थिति को दर्ज करा रहा है और यही बता रहा है कि भारत का भविष्य बहुत सुनहरा है. AI और डीप टेक के जो भविष्य है, इसके लिए इसके जैसे टेक पार्क बहुत बड़ा काम भी करेंगे और इसको आगे भी बढ़ाएंगे.
0: ಅಂತೆ ಚ ಕ್ರೀಡಾ ವಾರ್ತಾಸು IPL ಇತ್ಯೇತಸ್ಯಾಂ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಅದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನಯೋ ದಲಯೋ ಮಧ್ಯೆ ದ್ವಂದ್ವಂ ಸ್ಯಾತ್ ಇತಿ ವಾರ್ತಾಃ.
2: ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 7:12.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
2: ಇಂದು ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೇಳಬಹುದು. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿಯಲ್ಲಿ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸಿದ್ದಾರೆ ಜಂಪಣ್ಣ ಆಶಿಹಾಳ್.
5: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ
6: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
5: ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಈ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ, ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
1: ಓ ಸವಿ ರತ್ನ, ಬನಿ ಬನಿ ಬನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಿಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕ

0: ಸಾಹಸಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
1: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
5: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನ ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
1: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು

0: ಜಿಲ್ಲೆಯಲ್ಲೂ ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರುಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250ಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ನಿಶಿತಾ ಪ್ರಸಾದ್ ಅವರು ಹಾಡಿರುವ ಗೀತೆಗಳ ಪ್ರಸಾರವಿದೆ. ಆರಂಭದಲ್ಲಿ ಕೇಳೋಣ ದರಾಬೇಂದ್ರೆ ವಿರಚಿತ ಒಂದು ಕವಿತೆ, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು.

ಇದುವರೆಗೆ ನಿಶಿತಾ ಪ್ರಸಾದ್ ಅವರು ಹಾಡಿದಂತಹ ಭಾವಗೀತೆಗಳ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30:08 ಇನ್ನೀಗ ಕೆಲವು ಪ್ರಕಟಣೆಗಳು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
3: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು ಜೀವ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ನೀರು ಜೀವಜಲ,
5: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
6: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.
8: ಆಕಾಶವಾಣಿ ಸಮಯ 7:34:20 ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
9: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
10: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು

0: ವೇಗ ನೀಡಲಾಯಿತು. ತಮ್ಮ 5 ರಾಷ್ಟ್ರಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋನ್ಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನೀವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದ್ದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19ರಂದು ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10ರಂದು ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ

0: ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ಪ್ರಕಟಣೆ.

0: ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕೇಳೋಣ ಶ್ರೀಕೃಷ್ಣದೇವರಾಯ ಚಿತ್ರದಿಂದ ಆಯ್ದ ಗೀತೆ. ಕಣಗಾಲ ಪ್ರಭಾಕರ ಶಾಸ್ತ್ರಿಗಳ ರಚನೆಗೆ ಟಿ ಜಿ ಲಿಂಗಪ್ಪ ಸಂಗೀತವನ್ನು ನೀಡಿದ್ದಾರೆ. ಹಾಡಿರುವ ಕಲಾವಿದೆ ಎಸ್ ಜಾನಕಿ.
1: ಭೀಮ್ ಭೀಮ್

严简单。

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಗುರು ಶಿಷ್ಯರು ಚಿತ್ರದಿಂದ ಆಯ್ದ ಗೀತೆ ಜಿ ಉದಯಶಂಕರ್ ಅವರ ರಚನೆಗೆ ಕೆವಿ ಮಹದೇವನ್ ಸಂಗೀತವನ್ನು ನೀಡಿದ್ದಾರೆ. ಎಸ್ ಜಾನಕಿ ಅವರು ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆ ಇದು.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಅಮೃತ ಘಳಿಗೆ ಚಿತ್ರದ ಗೀತೆ ಇದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಿ ಆರ್ ಛಾಯ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ರಾಗಜೋಡಣೆ ಮಾಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಗೋಥೆನ್ಬರ್ಗ್ ಮೇ ಸ್ವೀಡನ್ ಕೆ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಕೆ ಸಾಥ್ ಬಾತ್ಚೀತ್ ಕಿ. ಭಾರತ ಔರ್ ಸ್ವೀಡನ್ ನೆ ಆಪ್ಸಿ ಸಹಯೋಗ ಕೋ ಬಢಾಕರ್ ವ್ಯಾಪಕ ರಣನೀತಿಕ ಸಾಝೇದಾರಿ ತಕ್ ಕರ್ನೆ ಕಾ ಫೈಸಲಾ ಕಿಯಾ. ಪ್ರಧಾನಮಂತ್ರಿ ನೆ ಸ್ವೀಡನ್ ಕಿ ಕಂಪನಿಯೋ ಕೋ ಮೇಕ್ ಇನ್ ಇಂಡಿಯಾ, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಔರ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಜೆಸಿ ಯೋಜನಾಓ ಕೆ ತಹತ್ ಭಾರತ ಮೇ ನಿವೇಶ ಬಢಾನೆ ಕಾ ನಿಮಂತ್ರಣ ದಿಯಾ. ಕೇರಳಂ ಮೇ ಕಾಂಗ್ರೆಸ್ ನೇತಾ ವಿ ಡಿ ಸತೀಶನ್ ಆಜ್ ಮುಖ್ಯಮಂತ್ರಿ ಪದ ಕಿ ಶಪಥ ಲೇಂಗೆ. ದಕ್ಷಿಣ ಪಶ್ಚಿಮ ಮಾನ್ಸೂನ್ ಕೆ ಸಾಮಾನ್ಯ ತಿಥಿ ಸೆ 6 ದಿನ ಪಹಲೆ 26 ಮೈ ಕೋ ಕೇರಳಂ ತಟ್ ಪರ್ ಪಹುಂಚನೆ ಕಿ ಸಂಭಾವನಾ. ಔರ್ ಐಪಿಎಲ್ ಕ್ರಿಕೆಟ್ ಮೇ ಡೆಲ್ಲಿ ಕ್ಯಾಪಿಟಲ್ಸ್ ನೆ ರಾಜಸ್ಥಾನ್ ರಾಯಲ್ಸ್ ಕೋ 5 ವಿಕೆಟ್ ಸೆ ಹರಾಯಾ. ಅಬ್ ಸಮಾಚಾರ ವಿಸ್ತಾರ ಸೆ. ಭಾರತ ಔರ್ ಸ್ವೀಡನ್ ನೆ ಆಪ್ಸಿ ಸಾಝೇದಾರಿ ಕೋ ಬಢಾಕರ್ ವ್ಯಾಪಕ ರಣನೀತಿಕ ಸಾಝೇದಾರಿ ಕರ್ನೆ ಕಾ ಫೈಸಲಾ ಕಿಯಾ ಹೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿ ಸ್ವೀಡನ್ ಯಾತ್ರಾ ಕಿ ಯೇ ಐತಿಹಾಸಿಕ ಉಪಲಬ್ಧಿ ಹೈ. ಶ್ರೀ ಮೋದಿ ನೆ ಕಲ್ ರಾತ್ ಗೋಥೆನ್ಬರ್ಗ್ ಮೇ ಸ್ವೀಡನ್ ಕೆ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಕೆ ಸಾಥ್ ಬಾತ್ಚೀತ್ ಕಿ. ವೇ ಕಲ್ ಸ್ವೀಡನ್ ಕಿ 2 ದಿವಸೀಯ ಯಾತ್ರಾ ಪರ್ ಗೋಥೆನ್ಬರ್ಗ್ ಪಹುಂಚೆ. ಭಾರತ ಸ್ವೀಡನ್ ಸಂಬಂಧೋ ಮೇ ಅಸಾಧಾರಣ ಯೋಗದಾನ ಔರ್ ದೂರದರ್ಶಿ ನೇತೃತ್ವ ಕಿ ಪಹಚಾನ್ ಕೆ ರೂಪ ಮೇ ಶ್ರೀ ಮೋದಿ ಕೋ ರಾಯಲ್ ಆರ್ಡರ್ ಆಫ್ ದ ಪೋಲರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಸೆ ಸನ್ಮಾನಿತ ಕಿಯಾ ಗಯಾ. ಪ್ರತಿನಿಧಿಮಂಡಲ ಸ್ತರ ಕಿ ವಾರ್ತಾ ಕೆ ದೌರಾನ್ ದೋನೋ ನೇತಾಓ ನೆ ವ್ಯಾಪಾರ, ನಿವೇಶ, ಪ್ರೌದ್ಯೋಗಿಕಿ, ನವಾಚಾರ, ಹರಿತ ಬದಲಾವ್, ಅಂತರಿಕ್ಷ, ಉಭರ್ತಿ ಪ್ರೌದ್ಯೋಗಿಕಿಯೋ, ರಕ್ಷಾ, ಸುರಕ್ಷಾ, ಎಸ್ಎಂಇ, ಅನುಸಂಧಾನ ಔರ್ ಜನತಾ ಕೆ ಬೀಚ್ ಸಂಬಂಧೋ ಮೇ ಸಹಯೋಗ ಕೋ ಪ್ರಗಾಢ ಕರ್ನೆ ಕೆ ತರೀಕೋ ಪರ್ ಚರ್ಚಾ ಕಿ. ದೋನೋ ನೇತಾ ಭಾರತ ಯುರೋಪಿಯ ಸಂಘ ರಣನೀತಿಕ ಸಾಝೇದಾರಿ ಕಿ ಭಾವನಾ ಔರ್ ಹಾಲ್ ಹೀ ಮೇ ಸಂಪನ್ನ ಭಾರತ ಯುರೋಪಿಯ ಸಂಘ ಮುಕ್ತ ವ್ಯಾಪಾರ ಸಮಝೌತೆ ಕೆ ಅನುರೂಪ ಜನಹಿತ ಕೆ ನಯ ಅವಸರೋ ಕಿ ಪಹಚಾನ್ ಕರ್ನೆ ಪರ್ ಭೀ ಸಹಮತ ಹುಯೆ. ಉನ್ಹೋನೆ ಕ್ಷೇತ್ರೀಯ ಔರ್ ವೈಶ್ವಿಕ ಮುದ್ದೋ ಪರ್ ಭೀ ಚರ್ಚಾ ಕಿ. ಸಂಯುಕ್ತ ರಾಷ್ಟ್ರ ಔರ್ ಬಹುಪಕ್ಷೀಯ ಸಂಗಠನೋ ಮೇ ಸುಧಾರ ಕಿ ತಾತ್ಕಾಲಿಕತಾ ಪರ್ ಜೋರ್ ದಿಯಾ ಗಯಾ ಔರ್ ಬಹುಪಕ್ಷೀಯ ಮಂಚೋ ಪರ್ ಸಹಯೋಗ ಆಗೇ ಬಢಾನೆ ಪರ್ ಸಹಮತಿ ಬನಿ.
2: यात्रा के दौरान दोनों देशों ने वर्ष 2026 से 2030 तक की संयुक्त कार्य योजना अपनाई, जिसका उद्देश्य अगले 5 वर्षों में द्विपक्षीय आर्थिक आदान प्रदान को दोगुना करना है. इंडिया स्वीडन स्ट्रॉन्गर टुगेदर टुवर्ड्स 2047 थीम के तहत दोनों देशों ने 2027 में भारत में द्विपक्षीय व्यापार एवं निवेश शिखर सम्मेलन आयोजित करने पर सहमति जताई. स्वीडन उद्योगपति और प्रमुख कंपनियों के प्रतिनिधियों के साथ बातचीत में प्रधानमंत्री ने मेक इन इंडिया और मेड विद स्वीडन पहल के तहत निवेश बढ़ाने का आह्वान किया, विशेषकर राष्ट्रीय हरित हाइड्रोजन मिशन और क्रिटिकल मिशन मिनरल मिशन जैसे क्षेत्रों में. दोनों देशों की साझेदारी अब सेमीकंडक्टर और मजबूत सप्लाई चेन जैसे उच्च विकास वाले क्षेत्रों पर विस्तारित होगी. तकनीकी और जलवायु परिवर्तन के क्षेत्र में भी यात्रा के दौरान कई महत्वपूर्ण समझौते हुए. प्रधानमंत्री ने पहलगाम आतंकी हमले के बाद भारत के प्रति समर्थन व्यक्त करने के लिए स्वीडन का विशेष आभार भी व्यक्त किया.
3: आतंकवाद पूरी मानवता के लिए गंभीर चुनौती है. पिछले वर्ष पहलगाम में हुए आतंकी हमले के बाद हमें स्वीडन से मिले समर्थन के लिए मैं प्रधानमंत्री क्रिस्टर्सन का आभार व्यक्त करता हूं. हम आतंकवाद और उसके समर्थकों के विरुद्ध लड़ाई जारी रखेंगे.
2: इस यात्रा में साझा बौद्धिक विरासत और व्यापक क्षेत्रीय सहयोग को भी नहीं पहचान दी. साक्षी सिंह, आकाशवाणी समाचार, गोथेनबर्ग, स्वीडन.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 8:30:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸಾವಿರದ 1977 ನಿಯೋಜಿತವಾದ ವರ್ಗೀಸ್ ಕಮಿಟಿಯ ಶಿಫಾರಸುಗಳನ್ನು ನಾವು ನಿನ್ನೆ ಕೇಳ್ತಾ ಇದ್ವಲ್ಲ, ಇವತ್ತು ಅದರ ಹೆಚ್ಚಿನ ವಿಷಯವನ್ನ ತಿಳಿದುಕೊಳ್ಳೋಣ. ಸಿಬ್ಬಂದಿಗಳಿಗೆ ಹೆಚ್ಚಿನ ವೇತನ, ನಿರಂತರ ತರಬೇತಿ ಮುಂತಾದ ಕಲ್ಯಾಣ ಕ್ರಮಗಳನ್ನು ಸಮಿತಿ ಹೇಳಿತು. ಟಿವಿ ಮಾಧ್ಯಮ ಬಹಳ ಶಕ್ತಿಯುತವಾಗಿದ್ದರೂ ಭಾರತದಲ್ಲಿ ಮುಂದಿನ 10-15 ವರ್ಷಗಳ ಕಾಲ ರೇಡಿಯೋದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಒತ್ತಿ ಹೇಳಿತು. ಈ ರೀತಿಯ ವ್ಯವಸ್ಥಿತವಾದ ವರದಿ May 18, 1978 ರಾಜ್ಯಸಭೆಯಲ್ಲಿ ಹಾಗೂ November 30 ಹಾಗೂ December 1 ಲೋಕಸಭೆಯಲ್ಲಿ ಚರ್ಚೆಯಾಯಿತು. ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಅದರ ಕರಡನ್ನು ಮಂಡಿಸುವ ಆಶ್ವಾಸನೆಯನ್ನು ನೀಡಿತು. May 16, 1979 ಅಂದಿನ ಜನತಾ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಮಂತ್ರಿಗಳಾಗಿದ್ದ ಶ್ರೀ ಎಲ್.ಕೆ. ಅದ್ವಾನಿ ಅವರು ಪ್ರಸಾರ ಭಾರತಿಯ ಕರಡನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಅದರ ಪ್ರಕಾರ ಪ್ರಸಾರ ಭಾರತಿ ಎಂದು ಕರೆಯಲಾಗುವ ಸ್ವಾಯತ್ತ ನಿಗಮವು ಆಕಾಶವಾಣಿ ಹಾಗೂ ದೂರದರ್ಶನದ ಹೊಣೆಯನ್ನು ಹೊರಬೇಕು. 11-15 ಗವರ್ನರ್ಗಳ ಮಂಡಳಿಗೆ ಒಬ್ಬ ಪೂರ್ಣಾವಧಿ ಚೇರ್ಮನ್ ಹಾಗೂ ಡೈರೆಕ್ಟರ್ ಜನರಲ್ಗಳಿರುತ್ತಾರೆ. ಮಾಹಿತಿ ಮಂತ್ರಾಲಯದ ಪ್ರಸಾರ ಖಾತೆ, ಹಣಕಾಸು ಖಾತೆಯ ಕಾರ್ಯದರ್ಶಿಗಳು ಗವರ್ನರ್ಗಳ ಮಂಡಳಿಯ ಸದಸ್ಯರಾಗಿರುತ್ತಾರೆ. ಈ ಕರಡು ಟ್ರಸ್ಟ್ಶಿಪ್ ಹಾಗೂ ನಿಗಮಕ್ಕೆ ಸಾಂವಿಧಾನಿಕ ರಕ್ಷಣೆ ನೀಡಲು ಕಾರ್ಯಕಾರಿ ಸಮಿತಿ ಮಾಡಿದ್ದ ಶಿಫಾರಸನ್ನು ತಳ್ಳಿಹಾಕಿತು. ವಿಕೇಂದ್ರೀಕೃತ ವ್ಯವಸ್ಥೆಯ ಪ್ರಸ್ತಾಪ ಇದರಲ್ಲಿ ಆಗಲೇ ಇಲ್ಲ. ಕಾಂಪ್ಟ್ರೋಲರ್ ಆಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಮೂಲಕ ಸರ್ಕಾರವು ಹಣಕಾಸು ನಿಯಂತ್ರಣವನ್ನು ಹೊಂದಿರಬೇಕು. ಕರಡಿನ 23ನೇ ಪರಿಚ್ಛೇದ ನಿಗಮಕ್ಕೆ ಸರ್ಕಾರವು ಕಾಲಕಾಲಕ್ಕೆ ನಿರ್ದೇಶನಗಳನ್ನು ನೀಡುವ ಅಧಿಕಾರವನ್ನು ನೀಡಿತು. ಈ ನಿರ್ದೇಶನಗಳ ಪ್ರತಿಯನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಇಡಬೇಕು. ಶ್ರೀ ಬಿಜಿ ವರ್ಗೀಸ್ ಅವರ ಕಾರ್ಯಕಾರಿ ಸಮಿತಿಯ 5 ಸದಸ್ಯರು ಈ ಕರಡಿನ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ 1979 May 23 ನೀಡಿದ ಜಂಟಿ ಹೇಳಿಕೆಯಲ್ಲಿ ಜನತೆ ಸ್ವತಂತ್ರ ನಿಗಮವನ್ನು ಬಯಸುತ್ತಿರುವುದು ಕಾರ್ಯಾಂಗಕ್ಕೆ ಮಣಿದು ಸಂಸತ್ತು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಪ್ರಸಾರ ವ್ಯವಸ್ಥೆಯನ್ನು ಅವಮಾನಕರ ರೀತಿಯಲ್ಲಿ ದುರುಪಯೋಗಪಡಿಸಿಕೊಂಡಿದ್ದರಿಂದ, ಅಂತಹದ್ದನ್ನು ಭವಿಷ್ಯದಲ್ಲಿ ಪೂರ್ಣವಾಗಿ ತಡೆಯುವ ಉದ್ದೇಶದಿಂದ. ಪ್ರಜಾಪ್ರಭುತ್ವವೆಂದರೆ ಸಂಸತ್ತು ಅಥವಾ ನ್ಯಾಯಾಂಗವೆಂಬ ಒಂದು ಕಂಬದ ಮೇಲೆ

0: ನಿಲ್ಲುವ ವ್ಯವಸ್ಥೆ ಅಲ್ಲ. ಅವು ಬಹಳ ಮುಖ್ಯ ಅಂಗಗಳಾದರೂ ಇವೆಲ್ಲವನ್ನು ಸೇರಿ ಹೆಣೆದ ಒಂದು ವ್ಯವಸ್ಥೆ ಅದು. ಅವುಗಳಲ್ಲಿ ಸ್ವತಂತ್ರ, ಜವಾಬ್ದಾರಿಯುತ, ಕ್ರಿಯಾತ್ಮಕ ಪ್ರಸಾರ ವ್ಯವಸ್ಥೆ ಬಹಳ ಮುಖ್ಯ ಎಂದು ಈ ಸಮಿತಿ ಹೇಳಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ June 2, 1979 ಮಂತ್ರಿಗಳಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿ ಅವರು ವರ್ಗೀಸ್ ಅವರ ನೇತೃತ್ವದ ಕಾರ್ಯಕಾರಿ ಸಮಿತಿ ಸ್ವಾಯತ್ತ ನಿಗಮದ ಜೊತೆಗೆ ಅದಕ್ಕೆ ಸಾಂವಿಧಾನಿಕವಾಗಿ ಸ್ವತಂತ್ರ ಸ್ಥಾನವನ್ನು ನೀಡಬಯಸುತ್ತದೆ. ಸರ್ಕಾರ ಇದನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ. ಆದರೆ ಈಗ ಸರ್ಕಾರ ನೀಡಲು ಒಪ್ಪಿಕೊಂಡಿರುವ ಸ್ವಾಯತ್ತತೆ ಚಂದಾ ಕಮಿಟಿಯ ಶಿಫಾರಸುಗಳಿಗಿಂತ ಬಹಳ ಹೆಚ್ಚಿದೆ ಎಂದರು. ಪತ್ರಿಕೆಗಳು ಹಾಗೂ ಪ್ರಸಾರಕರು ಈ ಕರಡನ್ನು ವಿರೋಧಿಸಿದರು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ.
4: ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಿ ಎ ಕಿಶೋರ್ ಅವರು. ಸರ್ ನಮಸ್ಕಾರ.
5: ನಮಸ್ಕಾರ.
4: ರೇಡಿಯೋವನ್ನು ತುಂಬ ಪ್ರೀತಿ ಮಾಡೋರು ನೀವು. ಯಾವ ಕಾಲದಿಂದನೂ ಕೂಡ ಆಕಾಶವಾಣಿಗೆ ಬರ್ತಾ ಇದ್ದೀರಿ, ಮಾಹಿತಿ ಕೊಡ್ತಾ ಇದ್ದೀರಿ. ಆರೋಗ್ಯದ ಕುರಿತಾದ ಮಾಹಿತಿ ಅಷ್ಟೇ ಅಲ್ಲ, ಇನ್ನು ಬೇರೆ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ತಾವು ನೀಡಿದ್ದೀರಿ. ಒಬ್ಬ ವೈದ್ಯರಿಗೆ ರೇಡಿಯೋ ಎಷ್ಟು ಹತ್ತಿರ ಆಯಿತು? ಯಾವ ಸಮಯದಿಂದ ನೀವು ರೇಡಿಯೋ ಕೇಳೋಕ್ಕೆ ಶುರು ಮಾಡಿದ್ರಿ? ನಿಮ್ಗೆ ನೆನಪಿದೆಯಾ ಸಣ್ಣದಾಗ ಹೆಂಗಿತ್ತು ಅಂತ?
5: ಖಂಡಿತ. ನಾನು ಸ್ಕೂಲ್ಗೆ ಹೋಗ್ತಕ್ಕಂತಹ ಕಾಲದಲ್ಲಿ AS ಮೂರ್ತಿ ಅವ್ರದ್ದು ಒಂದು ಕಾರ್ಯಕ್ರಮ ಬರೋದು ಬೆಳಿಗ್ಗೆ. ಅದನ್ನ ಬಂತು ಅಂದ್ರೆ ಶಾಲೆಗೆ ಹೊರಡಬೇಕು ನಾವು ಅಂತಕ್ಕಂಥ ಒಂದು ಸಿದ್ಧತೆ. ಬೇಕೋ ಬೇಡೋ AS ಮೂರ್ತಿ ಅವರ ವಚನಗಳನ್ನ ಕೇಳಿಸ್ಕೊಂಡು ರೇಡಿಯೋಲಿ ಶಾಲೆಗೆ ಹೋಗ್ತಕ್ಕಂಥದ್ದು ಮೊಟ್ಟ ಮೊದಲ ನೆನಪು ನನಗೆ ಆಕಾಶವಾಣಿ ಬಗ್ಗೆ ಇರೋದು. ಅದಾದ್ಮೇಲೆ ಆಕಾಶವಾಣಿ ನನಗೆ ಇಷ್ಟು ಹತ್ತಿರ ಆಯಿತು ಅಂದಾಗ, ನನ್ನ ಶಾಲೆ ಇದ್ದಿದ್ದು 11-5. ನನ್ನ ತಂದೆ ತಾಯಿ ಇಬ್ಬರು ಡಾಕ್ಟರ್ಗಳಾಗಿರೋದ್ರಿಂದ ಅವ್ರು 8 ಗಂಟೆಗೆ ಮನೆ ಬಿಟ್ಟು ನನ್ನ ಮನೇಲಿ ಒಬ್ಬನೇ ಬಿಟ್ಟು ಹೋಗ್ತಾ ಇದ್ರು. 8-11 ಗಂಟೆವರೆಗೂ ಓದು ವಿದ್ಯಾಭ್ಯಾಸ ಎಲ್ಲ ಇದ್ರು ಕೂಡ. ಸೊ ಹಾಗಾಗಿ ಆಕಾಶವಾಣಿ ಕೇಳ್ತಕ್ಕಂಥದ್ದು ಆವಾಗಾಯಿತು. ಈ FM ಎಲ್ಲ ಅವಾಗ ಇರಲಿಲ್ಲ. ಅದೆಲ್ಲ ಆದಮೇಲೆ ತುಂಬ ಖುಷಿಯಾಗಿದ್ದು, ನಾನು ರಾಯಚೂರಿಂದ ಬೆಂಗಳೂರಿಗೆ, ಮಂತ್ರಾಲಯದಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಆಕಾಶವಾಣಿ ಮಹನೀಯರು, ಅವ್ರ ಆಕಾಶವಾಣಿಯ ಸಿಬ್ಬಂದಿ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಹಾಗೆ ದೀರ್ಘಕಾಲೀನವಾಗಿ ಮಾತಾಡ್ಕೊಂಡು ಇಡೀ ಪ್ರಯಾಣ ರಾಯಚೂರು ಬೆಂಗಳೂರು ಪ್ರಯಾಣ ಆಗ್ತಾ ಹೀಗೆ ಅನೇಕ ಲೋಕಾಭಿರುಚಿಯಾಗಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರು ರೈಲ್ವೆ ಸ್ಟೇಷನ್ ಬಂದಾಗ ನನ್ನ ತುಂಬಾ ಗುರು ಸಮರಂಥ ಶ್ರೀ MR ಸತ್ಯನಾರಾಯಣ ಅವರು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಇವತ್ತಿಗೂ ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಅವ್ರನ್ನ ಗುರುಭಾವದಲ್ಲಿ ನೋಡ್ತೇನೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಏನಕ್ಕಾದರೂ ಅಂತ ಹೇಳಿದರು. ನಾನು ಆ ಪುಣ್ಯಾತ್ಮನ ಬಂದು ಆಕಾಶವಾಣಿ ಬಾಗಿಲಲ್ಲಿ ಅವ್ರು ಏನು ಮಾಡ್ತೀರಾ ಅಂದರು, ಆಕಾಶವಾಣಿಲಿ ಮಾತಾಡಬೇಕು ಅಂತ ಬಂದೆ ಸರ್, ಹೀಗೆ ಹೇಳಿದ್ರು ರಾಯಚೂರು ಹೇಳಿದ್ರು ಅಂತ. ಸರಿ, ಒಳಗೆ ಹೋಗಿ ಕೂತ್ಕೊಳ್ಳಿ ಅಂದರು. ಆವತ್ತಿನ ಈ ಸ್ಟುಡಿಯೋ ಹೀಗೆ ಇತ್ತು, ನಾನು ಏನು ಮಾತಾಡ್ತೇನೆ ಹೀಗೆ ಸಂಗೀತ ಸ್ಟುಡಿಯೋಲ್ಲೇ ಕೂತ್ಕೊಂಡು ಮಾತಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಯಿತು. ಅಲ್ಲಿ ಕೂತ್ಕೊಂಡಾಗ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದರು, ನನಗೇನು ರೆಕಾರ್ಡ್ ಮಾಡು ಅಂತ ಹೇಳಲಿಲ್ಲ, ನೀವೇನೋ ಮಾತಾಡಬೇಕು ಅಂತ ಮಹೋದ್ದೇಶದಿಂದ ಬಂದಿದ್ದೀರಿ, ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರೆಕಾರ್ಡ್ ಅಂತೂ ಏನು ಮಾಡಲ್ಲ, ನೀವು ಮಾತಾಡಿ, ನಿಮಗೆ ಬೇಜಾರದ ಮೇಲೆ ಎದ್ದು ಹೋಗ್ಬೋದು, ನಿಮ್ಮ ಖುಷಿಗೆ ನೀವು ಮಾತಾಡ್ಕೊಳ್ಳಿ ಅಂತ. ಆವತ್ತು ನಾನು ಹೇಳ್ತೀನಿ, ತುಂಬ ವಿನಮ್ರತೆ ಅಂತ ಹೇಳ್ತೀನಿ, ಆವತ್ತು ನನಗೇನಾದರೂ ಭಗವಂತ ಅಹಂಕಾರ ಕೊಟ್ಟು ಹೇಗೂ ರೆಕಾರ್ಡ್ ಮಾಡಲ್ಲ, ಒಬ್ಬ ಡಾಕ್ಟರ್ನ ಕರೆಸಿ ಅವಮಾನ ಮಾಡಿದಾರೆ ಅಂತ ಅಂದ್ಕೊಂಡು ಹೊರಟು ಬಿಟ್ಟಿದ್ರೆ, ಬಹುಶಃ ಇವತ್ತು ಆಕಾಶವಾಣಿ ನನ್ನ ತವರು ಮನೆ ಅಂತ ಹೇಳ್ತೀನಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, 1000-ಬಾರಿ ನಾನು ಆಕಾಶವಾಣಿಗೆ ಬಂದಿದ್ದೀನಿ, ವೃತ್ತಿಪರವಾಗಂತೂ ಬರ್ತಾನೆ ಇರ್ತೀನಿ. ಸಿಂಪಲ್ ರೇಡಿಯೋ ಡಾಕ್ಟರ್ ಇದ್ರು ಬಂದು ಹೋಗಿ ಎಲ್ಲ ಆ ಥರದೆಲ್ಲ ಸಂಬಂಧಗಳಿದೆ. ಆವತ್ತು ನನಗೆ 3 ನಿಮಿಷ ಅವಮಾನ ಅಂತ ಅನ್ನಿಸ್ಬಿಟ್ಟಿದ್ರೆ, ಇವತ್ತು ಬಹುಶಃ ನಾನು ನಿಮಗೆ ನೀವು ನನಗೆ ಸಿಗ್ತಾ ಇರಲಿಲ್ಲ. ಆವತ್ತು ಕಣ್ಣು ಮುಚ್ಕೊಂಡು ಮಧುಮೇಹದ ಬಗ್ಗೆ ನನಗೆ ಏನೇನು ಗೊತ್ತಿದೆ, ಏಕಪಾತ್ರ ಅಭಿನಯ ಥರ ಒಬ್ಬನೇ ಕೂತ್ಕೊಂಡು ಆಶುಭಾಷಣ ಮಾಡ್ಕೊಂಡು ಹೋದೆ. 15 ನಿಮಿಷ ಆದಮೇಲೆ ಕಣ್ಣು ತೆಗೆದೆ, ಬಾಗಿಲಲ್ಲಿ ನನ್ನ ಗುರುಗಳಂತ ಮನೆ ಸತ್ಯನಾರಾಯಣ

0: ಇದ್ರು ಎಂ ಆರ್ ಸತ್ಯನಾರಾಯಣ, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ರು. ಅವಾಗ ಬಂದ ಹಿಂಗೆ ಗಟ್ಟಿಗೆ ತಪ್ಕೊಂಡ್ರು, ನಾನು ಕೇಳಲೇ ಇಲ್ಲಪ್ಪ ರೆಕಾರ್ಡ್ ಮಾಡೋ ಅಂತ ನಾನು ಹೇಳಿರಲಿಲ್ಲ, ಅದು ಇಷ್ಟು ಮನೋಗ್ನವಾಗಿ ನೀನು ಮಾತಾಡ್ತೀಯ ಅಂದಾಗ ಈಗ ಇದನ್ನ ಇನ್ನೊಂದ್ಸಲ ಹೇಳು, ಈ ರೆಕಾರ್ಡ್ ಮಾಡ್ತೀನಿ. ಈ ರಿಹರ್ಸಲ್ಲು ರೀಟೇಕು ಯಾವುದೂ ಗೊತ್ತಿಲ್ಲ ನನಗೆ, ಮಾಧ್ಯಮದ ಪರಿಚಯ ಇಲ್ಲ. ಇವತ್ತು ಭಗವಂತನ ಆಶೀರ್ವಾದ ಸಾವಿರಾರು ಕಂತುಗಳು ನಾನು ಮಾಧ್ಯಮದಲ್ಲಿ, ಟಿ ವಿ 9, ಸುವರ್ಣ ನ್ಯೂಸು, ಯೂಟ್ಯೂಬು, ಅನೇಕ ವಾಹಿನಿಗಳಲ್ಲಿ ಸಾವಿರಾರು ಕಂತುಗಳನ್ನು ಬೇರೆ ಬೇರೆ ಭಾಷೆಗಳ ಚಂದನ ಅಂತೂ ಅದು ನನ್ನ ತವ್ರ ಮನೆಯೇ ಹೌದು. ಆದರೆ ಆವತ್ತು ಅದು ರಿಹರ್ಸಲ್ಲು ಅಂತ ಅನ್ಕೋ, ಅದು ನೀವು ಒತ್ತೊಂದ್ಸಲ ಮಾತಾಡಿ ಈಗ ರೆಕಾರ್ಡ್ ಮಾಡೋಣ ಅಂದರು. ಅದು ರೆಕಾರ್ಡ್ ಮಾಡಿದ್ದು ಮರು ಅವ್ರಿಗೆ ಅಷ್ಟು ಕನ್ವಿನ್ಸ್ ಆಯಿತು, ಇವತ್ತು ಅದನ್ನು ಮೆಲ್ಕ್ ಹಾಕೋತಾರೆ ಸತ್ಯನಾರಾಯಣ್ ಸರ್ ಸಿಕ್ಕಿದಾಗ ಹಿಂಗಾಯ್ತು ಕಿಶೋರ್ ಅಂತ ಹೇಳಿ ನೆನಪು ಹಾಕೋತಾರೆ.
1: ಆವಾಗ ಹೆಂಗಿತ್ತು ಅಂದರೆ, ಒಬ್ಬ ಕಲಾವಿದ ಆಕಾಶವಾಣಿಗೆ ಬರಬೇಕು ಅಂತಂದ್ರೆ ಅವ್ರನ್ನ ತುಂಬಾ ಪರೀಕ್ಷೆ ಮಾಡ್ತಿದ್ರು. ಅಂದ್ರೆ ಆಕಾಶವಾಣಿ ಮೂಲಕ ಬಿತ್ತರ ಆಗುವಂತಹ ಯಾವುದೇ ಕಾರ್ಯಕ್ರಮ ಮಾತಾಗಿರ್ಬೋದು, ಅದಕ್ಕೆ ಆ ಒಂದು ಗಮನ ಕೊಡೋದು ಜಾಸ್ತಿ ಇತ್ತು. ಸೋಸಿ ನೋಡ್ತಿದ್ರು ಜಾಸ್ತಿ, ಸರಿಯಾಗಿ ಪ್ರತಿಯೊಂದು ಸ್ಪಷ್ಟತೆ ಇರಬೇಕು.
0: ಆಕಾಶವಾಣಿಯ ಕಾರ್ಯವೈಖರಿ ಬಗ್ಗೆ ಇರತಕ್ಕಂತಹ ಸಿಬ್ಬಂದಿಯ ಒಂದು ಕಾರ್ಯತತ್ಪರತೆ ಬಗ್ಗೆ ಮಾತಾಡಲೇಬೇಕು ನಾನು, ಇದು ಸಂದರ್ಭ ಅಂತ ಸದುಪಯೋಗ ಪಡಿಸ್ಕೊಳ್ತೀನಿ. ಮಾನ್ಯ ಶೇಷಪ್ರಭಾ ಮೇಡಮ್ ನನ್ನ ಪ್ರೋಗ್ರಾಮಿಗೆ ಕರೆದಿದ್ರು, ರಾತ್ರಿ 9 ಶುರು ಆಗಬೇಕಾಯ್ತು ಅನ್ಯ ಕಾರ್ಯಗಳಿಂದ, ಸುಮಾರು 10-11 ಗಂಟೆ ಅದು ಮುಗಿಯೋಷ್ಟೊತ್ತಿಗೆ ಕಾರ್ಯಕ್ರಮ ಇನ್ನೇನು ಶುರು ಮಾಡಿಬಿಡೋಣ 10 ಗಂಟೆಗೆ ಅಂದಾಗ ಹಾಕಿ ಕಣ್ಣಿನ ಚೆನ್ನ ನೀರು ಬರ್ತಾ ಇತ್ತು. ಸರಿ ಏನೋ ಗಾಯ ಆಯ್ತೇನೋ ಏನೋ, ನಾನು ಡಾಕ್ಟರ್ಲ್ಲೋ, ಯಾರು ಹತ್ತಿರ ಗಾಯ ಆಯ್ತೇನೋ ಅಷ್ಟೇ ನಮ್ಮ ಕಣ್ಣಿಗೆ ಫಸ್ಟ್ ಕಾಣಿಸ್ತು. ಏನಾಯಿತು ಅಂದರೆ ಆಕೆ ತಾಯಿ ಕಾಲು ಬಾಗ್ಬಿಟ್ಟಿದ್ರು. ನಾನು ಕ್ಯಾನ್ಸಲ್ ಮಾಡಿ ಮೇಡಮ್, ಹೋಗೋಣ, ನಾನು ಬರ್ತೀನಿ ಅಂತ. ಆಕೆ ಎಂತಹ ಒಂದು ಮಾತು ಹೇಳಿದ್ರು ಸರ್, ಇವತ್ತಿಗೂ ಒಬ್ಬ ವೃತ್ತಿಪರ ಮನುಷ್ಯ ಮನಸ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕು, ಡಾಕ್ಟರ್ ಕಿಶೋರ್ ಆಕಾಶವಾಣಿನೂ ನನ್ನ ತಾಯಿ, 35 ವರ್ಷ ಊಟ ಕೊಟ್ಟಿದೆ, ನಿಮ್ಮ ರೆಕಾರ್ಡಿಂಗ್ ಆದ್ಮೇಲೆ ಹೋಗ್ತೀನಿ, ಫಸ್ಟ್ ಬನ್ನಿ, ಮನಸ್ಸು ಕೆಡಕಿನ ಮುಂಚೆ ರೆಕಾರ್ಡ್ ಮಾಡಿಬಿಡೋಣ ಅಂದರು. ನೀವು ನಂಬ್ತಿರೋ ಬಿಡ್ತಿರೋ, ಆಕೆ ಕಾಲಮುಟ್ಟು ನಮಸ್ಕಾರ ಮಾಡಿ ವೃತ್ತಿಪರತೆಯ ತದ್ರೂಪ ಅಂದರೆ ಆಕೆ ಅಂತ ಅಂದ್ಕೊಂಡು ತುಂಬ ಭಾರವಾದ ಮನಸ್ಸಿನಿಂದ, ಪಾಪ ಆಕೆನೆ ನೋವಲ್ಲಿದ್ದಾಗ ನಾನು ಹೇಗೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಲಿಕ್ಕೆ ಸಾಧ್ಯ. ಅದ್ರಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ವಿ, ತುಂಬ ಜನ ಮೆಚ್ಚುಗೆ ಆಯಿತು ಕಾರ್ಯಕ್ರಮ. ಅದಾದಮೇಲೆ ಆ ಸಂದರ್ಭಕ್ಕೆ ಅವ್ರ ಮನೆಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಆಕಾಶವಾಣಿಯಲ್ಲಿ ನಾನು ಯಾಕೆ ಅಷ್ಟು ಪ್ರೀತಿ ಗೌರವ ಅಭಿಮಾನ ಅಂದರೆ, ಅದರ ಸಿಬ್ಬಂದಿ ವರ್ಗ ಇವತ್ತಿಗೂ ನಾನು ಎಲ್ಲ ಕುಟುಂಬ ಸದಸ್ಯರ ಥರ ಆಕಾಶವಾಣಿ ಸಿಬ್ಬಂದಿ ಇದ್ದಾರೆ. ಅವರಿರ್ತಕ್ಕಂಥ ವೃತ್ತಿಪರತೆ, ಅವರಿರ್ತಕ್ಕಂಥ ತಾಳ್ಮೆ, ಆಮೇಲೆ ಎಷ್ಟೋ ಜನ ಇವತ್ತು ಅನ್ಕೊಂಡ್ಬಿಟ್ಟಿದ್ದಾರೆ ಟಿ ವಿ ಮಾಧ್ಯಮ ಬಂದಮೇಲೆ ಈ ಆಕಾಶವಾಣಿ ಏನೋ ಕಣ್ಣಿಲ್ಲ ಬರೀ ಕಿವಿ ಮಾತ್ರ, ಹಾಗಾಗಿ ಅದಕ್ಕೆ ಬೆಲೆ ಇಲ್ಲ, ಏನೋ ಟೈಮ್ ಪಾಸ್ಗೆ ಕಾರಲ್ಲಿ ಹೋಗ್ತಾ ಕೇಳೋದು, ಟೈಮ್ ಪಾಸಲ್ಲಿ ಯಾವುದೋ ಕಾರ್ಪೊರೇಟರ್ಸ್ ಆಫೀಸಲ್ಲಿ ಹಾಕೋತಂತ. ನಿಜವಾಗ್ಲೂ ನೀವು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಯಾವುದೇ ಮಾಹಿತಿ ಇರ್ಬೋದು, ಪ್ರೆಸೆಂಟೇಷನ್ ನಿಧಾನ ಇದೆ, ಸ್ವಲ್ಪ ಪ್ರೆಸೆಂಟೇಷನ್ ಪಾಶ್ ಇಲ್ಲ, ಅದೆಲ್ಲ ಅವರವರ ಅನುಗುಣವಾಗಿ ಭಾವಕ್ಕೆ ಅನುಗುಣವಾಗಿರ್ತಕ್ಕಂಥ ಸಂಗತಿಗಳು. ಒಳ ಕಿವಿಯಿಂದ ಒಳ ಕಣ್ಣಿನಿಂದ ನೋಡಿದ್ರೆ ಒಂದು ದಿವಸ ನಿಜವಾಗ್ಲೂ ಆಕಾಶವಾಣಿನ ಸರಿಯಾಗಿ ಕೇಳಿಸ್ಕೊಂಡವನು ಅದಕ್ಕೆ ಹುಚ್ಚಾಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಚಿಕಿತ್ಸಾಲಯದಲ್ಲಿ, ನನ್ನ ಚಿಕಿತ್ಸಾ ಕೇಂದ್ರದಲ್ಲಿ, ನನ್ನ ಆಸ್ಪತ್ರೆಯಲ್ಲಿ ನಾನು ಆಕಾಶವಾಣಿಯನ್ನು ತುಂಬಾ ಹೆಮ್ಮೆಯಿಂದ ಬಿತ್ತರಿಸ್ತೀನಿ, ಹಾಕ್ತೀನಿ. ಯಾರಾದರೂ ಬದಲಾಯಿಸಿದ್ರೆ ಇಲ್ಲ ಇದು ನನ್ನ ಅಸ್ಮಿತೆ, ಇದು ನನ್ನ ವಾಹಿನಿ, ಇದನ್ನು ನಾನು ಕೇಳ್ತೀನಿ ಅಂತೀನಿ. ಒಂದು 4-5 ಸರಿ ಅವರಿಗೆ ಪರಿಚಯ ಮಾಡಿಕೊಳ್ಳೋದು ಕೂಡ ಬರೀ ಆಕಾಶವಾಣಿ ಸಿಬ್ಬಂದಿದೋ ಸರ್ಕಾರದ ಜವಾಬ್ದಾರಿ ಅಲ್ಲ, ಕೇಳುಗನ ಜವಾಬ್ದಾರಿಯೂ ಹೌದು ಅಂತ ನಾನು ಭಾವಿಸ್ತೇನೆ. ಖಾಸಗಿ ವಾಹಿನಿ ಬಂತು ಅಂದ ತಕ್ಷಣ ಸರ್ಕಾರಿ ಸ್ವಾಮ್ಯದ ಆಕಾಶವಾಣಿನ ಮೂಲೆಗೆ ತಳ್ಳಬೇಕು ಅಂತ ಖಂಡಿತ ನಮ್ಗೆ ಸಿದ್ಧಾಂತ ಇಲ್ಲದೆ ಅದನ್ನು ಒಪ್ಕೊಳ್ತಕ್ಕಂಥದ್ದಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹಕ್ಕೊತ್ತಾಯ ಮಾಡೋ ಹಕ್ಕು ನಮಗಿದೆ. ಚೆನ್ನಾಗಿ ಮಾಡಿ, ಇಂಥವ್ರನ್ನ ಕರೆಸಿ, ಇಂಥ ಪ್ರಶ್ನೆ ಕೇಳಿ, ಕೃಷಿ ಬಗ್ಗೆ ಹೀಗೆ ಮಾಡಿ, ಆರೋಗ್ಯದ ಬಗ್ಗೆ ಹಾಗೆ ಮಾಡಿ, ಆ ಡಾಕ್ಟರ್ನ ಕರೆಸಿ, ಈ ಪ್ರಶ್ನೆ ಕೇಳಿ ಅಂತಕ್ಕಂಥ ಚಿವುಡ್ತಕ್ಕಂಥ ಕೆಲಸ ನಾವು ಮಾಡೋ ಹಕ್ಕು ನಮಗಿದೆ, ಒಬ್ಬ ಶ್ರೋತೃವಾಗಿ ನಮಗಿದೆ. ಬಹುಶಃ ಆ ಬದಲಾವಣೆಗೆ ಅವ್ರು ಸಿದ್ಧ ಆಗಿರೋದ್ರಿಂದನೇ ಇವತ್ತಿಗೂ ಕೂಡ ಆಕಾಶವಾಣಿಗೆ ತನ್ನದೇ ಅಂತ ಒಂದು ಶ್ರೋತೃವರ್ಗ ಖಂಡಿತವಾಗ್ಲೂ ಇದೆ. ಅದು ಅಜರಾಮರ, ಅದನ್ನ ಯಾರು ಅದಲಾಡ್ಸಕ್ಕಾಗಲ್ಲ, ಕಡಿಮೆ ಆಗಲ್ಲ ಅನ್ನೋದು ಮತ ಸ್ಪಷ್ಟತೆ.
1: ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವಾಗ ಯಾವುದೇ ಸಂಸ್ಥೆ ಆಗಿರ್ಬೋದು ಅದು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತದೆ. ಆಕಾಶವಾಣಿ ಒಂದು ಸಾರ್ವಜನಿಕ ಸೇವಾ ಸಂಸ್ಥೆ. ನೀವು ಹೇಳಿದಂಗೆ ಜನರ ಮಾತನ್ನು ನಾವು ಕೂಡ ಕೇಳ್ತೀವಿ, ಪತ್ರದ ಮೂಲಕ ಸಾಕಷ್ಟು ಸಲಹೆ ಸೂಚನೆಗಳು ಬರ್ತವೆ,
0: ಹಾಡಿಗೋಸ್ಕರ ಪತ್ರಗಳು ಬರೆದಂತಹ ದಿನಗಳು ಕೂಡ ನಾನು ಮೆಲುಕು ಹಾಕೋ.
1: ಹೌದೌದು. ಆವಾಗ ಮತ್ತು ಈಗ ತಮ್ಮ ಒಂದು ಅಭಿರುಚಿನಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಂಡಿಲ್ಲ ಅಂದ್ರೆ, ರೇಡಿಯೋ ಬೇರೆ ಬೇರೆ ಮಾಧ್ಯಮಗಳನ್ನು ಅವರು ಟ್ಯೂನ್ ಮಾಡಿದ್ರು, ಆಕಾಶವಾಣಿಗೆ ಬಂದಾಗ ನೀವು ಹೇಳಿದಾಗ ಸ್ವಲ್ಪ
0: ಸರಳ ಉದಾಹರಣೆ ಕೊಡ್ತೀನಿ. ನೀವು ಚಿಕ್ಕ ವಯಸ್ಸಲ್ಲಿ ಹೋಟೆಲ್ಗೆ ಹೋದಾಗ ಒಂದು ಮಸಾಲೆ ದೋಸೆನೇ ನಿಮಗೆ ಅಪ್ಪರ್ ಎಂಡ್ ಆಫ್ ಅಪೀಸ್ಮೆಂಟ್ ಅಥವಾ ಹ್ಯಾಪಿನೆಸ್ ಅಂತ ಯೋಚನೆ ಮಾಡಿ ಅದನ್ನು ಅಭ್ಯಾಸ ಮಾಡಿ ರೂಢಿಸಿ ಬಿಟ್ಬಿಟ್ಟಿದ್ರೆ ಇವತ್ತು ನಿಮ್ಮ ಪಿಜ್ಜಾ ಕಣ್ಮುಂದೆ ಇದ್ದರೂ ಮಸಾಲೆ ದೋಸೆಗೆ ನಲಗೆ ಎಳಿಯುತ್ತೆ. ಸೊ ಒಂದು ಪುಟ್ಟ ಮಗುವಿಗೆ ಸರಿಯಾದಂಥ ರೀತಿಯಿಂದ ಸರಿಯಾದ ಆಶೀರ್ವಾಣಿ ಅರ್ಥಾತ್ ಆಕಾಶವಾಣಿಯನ್ನು ನೀವು ಪರಿಚಯಿಸಿದ್ದೆ, ಅದರಲ್ಲಿ ಅವನು ಬೇರೆ ಯಾವ್ದು ಬೇಕಾದ್ರೂ ಕೇಳ್ಬೋದು, ಅದ್ರ ಬಗ್ಗೆ ವಿರೋಧ ಭಾಸ ಇಲ್ಲ, ಒಲವು ಪ್ರೀತಿ ಇದ್ರ ಬಗ್ಗೆ ಇರಬೇಕು.
1: ಈಗ ಆರೋಗ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಗಳು ಬರ್ತಿರ್ತವೆ, ತಾವು ವೈದ್ಯರಾಗಿ ನಿಮ್ಮ ಆಲೋಚನೆಗಳು ಇಂತಿಂಥ ವಿಷಯಗಳು ಬರಬೇಕು ಅಂತ ಇರುತ್ತೆ, ಅದು ಬರುತ್ತೆ ಅಂದ್ಕೊಳ್ಳೋಣ. ಅದೇ ಸಮಯದಲ್ಲಿ. ಈಗ ಜನರಿಗೆ ಬೇಕಾಗಿರೋ ಮಾಹಿತಿ ಅದು ನಮ್ಮ ಆಕಾಶವಾಣಿ ಮೂಲಕವಾಗಿ ಏನು

0: ತಲುಪ್ತಾ ಇದೆ. ಏನೇನು ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅನ್ಸುತ್ತೆ? ಈಗ ಮಾಹಿತಿ ಕೊಡೋದು ನಮ್ದು ಒಂದು ಉದ್ದೇಶ.
1: ರೇಡಿಯೋ ಡಾಕ್ಟ್ರಿನ ಮುಖಾಂತರ ಒನ್ ವೇ ಟ್ರಾಫಿಕ್ ಅಂತ ನಾವು ಹೇಳ್ತೀವಿ, ಅವ್ರು ಕೇಳ್ತೀವಿ, ಇದಾಗ್ತಾ ಇದೆ. ಏನಾದರೂ ಬದಲಾವಣೆ ಮಾಡ್ಕೊಳ್ಳೋಕೆ ಸಿದ್ಧ ಆದರೆ ನಾವು ನೇರ ಫೋನಿನ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು. ಒಂದು ಆ ನೇರ ಫೋನಿನ ಕಾರ್ಯಕ್ರಮದಲ್ಲೂ ತೊಡಕಿದೆ, ಅದು ಯಾಕೆ ನೀವು ಮಾಡಲ್ಲ ಅನ್ನೋದು ನಾನು ಅರ್ಥೈಸ್ಕೊಳ್ಬಲ್ಲೆ. ಒಂಚೂರು ಔಷಧಿ ಹೇಳ್ಬಿಡಿ, ಫೋನಲ್ಲಿ ಬರ್ಕೊಂಡ್ಬಿಡ್ತೀನಿ, ಬರಕ್ಕೆ ಟೈಮ್ ಇಲ್ಲ, ಈ ಹಂತದ ಕರೆಗಳು ಬಂದು ಅದನ್ನು ನಾವು ಅನುಭವಿಸಿದ್ದೀವಿ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಿ ಅದಕ್ಕೇನಾದರೂ ಒಂದು ಪ್ರತ್ಯೇಕವಾದಂತಹ ಸಿಬ್ಬಂದಿಯನ್ನು ಇಟ್ಟು ಪ್ರಶ್ನೆಗಳನ್ನ ಫಿಲ್ಟರ್ ಮಾಡಿ ಕೊಟ್ಟು ಸಮಂಜಸವಾದಂತಹ ಉತ್ತರಗಳನ್ನು ಇವತ್ತು ಕೊಟ್ಟರೆ ತುಂಬಾ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಆದೀತು ಅಂತ
0: ಮಾಡ್ತಾರೆ.
1: ಬೇರೆ ಅನ್ಯ ವೈದ್ಯಕೀಯ ಪದ್ಧತಿಗಳ ವೈದ್ಯ ಸಂಕುಲವನ್ನ ಒಂದೇ ಕಡೆ ಸೇರಿಸಿ, ಅಂದ್ರೆ ಒಂದು ಆಯುರ್ವೇದ, ಒಂದು ಯೋಗ, ಒಂದು ನ್ಯಾಚುರೋಪತಿ, ಒಂದು ಅಲೋಪತಿ. ಈಗ ಒಂದು ಬೆನ್ನು ನೋವು ಅಂತ ಪೇಷಂಟ್ ಫೋನ್ ಮಾಡ್ತೇನೆ, ಒಂದು ನಿಮಿಷದಲ್ಲಿ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಯೋಗದವರು, ಯಾವ ಔಷಧಿ ತಗೊಳ್ಬೇಕು ಅಂತ ಆಯುರ್ವೇದವರು, ತಾಕ್ಷಣಿಕ ಚಿಕಿತ್ಸೆ ಏನು ತಗೊಳ್ಬೇಕು ಅಂತ ಅಲೋಪತಿಯವರು, ಸಂಸ್ಥಾನಿಕ ಚಿಕಿತ್ಸೆ ಏನು ತಗೊಳ್ಬೇಕು ಅಂತ ನಾನು, ಹೀಗೆ ನಾವು ನಾಲ್ಕಾರು ಜನ ನಾಲ್ಕಾರು ನಿಮಿಷದಲ್ಲಿ ಒಂದು ಪೇಷಂಟ್ಗೆ ನಾಲ್ಕೇ ನಿಮಿಷದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಪ್ಪ, ಇನ್ನು ಎರಡನೇ ಪ್ರಶ್ನೆಗೆ ಅವಕಾಶ ಇಲ್ಲ, ನೀವು ಮತ್ತೆ ಕಾಯಬೇಕು ಅಂದಾಗ ಬಹುಶಃ ಈಗಲೂ ಸರಿಯಾದಂತಹ ಸರಕನ್ನು ಸರಬರಾಜು ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.
0: ಈಗ ತಾವು ಒಂದು ಹೊಸ ಸಲಹೆ ಕೊಟ್ಟಂಗಾಯಿತು. ಸಾಮಾನ್ಯವಾಗಿ ಈ ರೀತಿಯಾಗಿ ಫೋನಿನ ಕಾರ್ಯಕ್ರಮ ಅಂದಾಗ ಒಬ್ಬ ತಜ್ಞ ವೈದ್ಯರು ಬಂದಿರ್ತಾರೆ, ವೈದ್ಯರ ಕಾರ್ಯಕ್ರಮ ಇದ್ದಾಗ ನಿರೂಪಕರು ಇರ್ತಾರೆ, ಕರೆಗಳು ಬರ್ತವೆ, ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ. ಒಬ್ಬರೇ ವೈದ್ಯರು ಎಲ್ಲರಿಗೂ ಕೂಡ ಒಂದೇ ರೋಗಕ್ಕೆ ಸಂಬಂಧಪಡೋ ಹಾಗೆ ಉತ್ತರ ಕೊಡ್ತಾರೆ.
1: ಅದರಲ್ಲೂ ನಿಮಗೆ ವಿಶೇಷ ಡೇವಡಿಗಳು ನಾನು ಹೇಳ್ತೇನೆ, ಸರ್ ನಮ್ಮನೆ ಪಕ್ಕದ ಮನೆಗೆ ಒಂಚೂರು ಕೂದಲಾಗ್ತದೆ, ಅದಕ್ಕೆ ಏನ್ ಮಾಡಬಹುದು ಅಂತ ಕೇಳ್ತಾರೆ. ಪೇಷಂಟ್ ಅವನೇ ಆಗಿರ್ತಾನೆ, ಕೇಳಕ್ಕೆ ಸಂಕೋಚ.
0: ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನನ್ನ ತಂಗಿಗೆ
1: ಹೆಸರು ಶ್ರೀನಿವಾಸ ಅಂತ ಅದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಉತ್ತರ ಸಿಕ್ಬಿಡುತ್ತಲ್ವಾ. ಆದ್ರೆ ಈ ಸೂಕ್ಷ್ಮತೆಗಳನ್ನ ಒಬ್ಬ ಶ್ರೋತೃ ಅರ್ಥ ಮಾಡ್ಕೊಂಡಾಗ, ಸಲ ಪತ್ರ ಬರೆಯೋದು ನಿಮಗೆ ಜವಾಬ್ದಾರಿ ಇಲ್ವಾ ಅಂತೆಲ್ಲ ಪತ್ರಗಳು ಬರೆಯೋರು, ಆ ಪತ್ರ ಆಕಾಶವಾಣಿಗೆ ಬಂದು ಆಕಾಶವಾಣಿ ನಮಗೆ ಪತ್ರ ಕಳಿಸಿ ನಾವು ಅದಕ್ಕೆ ಉತ್ತರ ಕೊಡಿಸಿ ಒಂದೂವರೆ ತಿಂಗಳು ಆಗಿರೋದು. ಹಾಗಾಗಿ ನೇರ ಸಂಪರ್ಕ ಸಂಬಂಧ ಲೈವ್ ಫೋನಿನಲ್ಲಿ ಈ ತರದ್ದು ಏನಾದ್ರು ಆದ್ರೆ ಹೆಚ್ಚಿನ ಲಾಭ ಒಬ್ಬ ಶ್ರೋತೃಗೆ ಸಿಗಬಹುದೇನೋ ಅಂತಕ್ಕಂಥ
0: ಮಾಡಬಹುದು. ಈಗ ನಾವು ಬೇರೆ ಬೇರೆ ಕೇಂದ್ರಗಳಲ್ಲಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದ್ದೇವೆ, ಇಂತ ಇಂಥ ರೋಗಕ್ಕೆ ಏನು ಮಾಡಬೇಕು ಅಂತಂತ ಅವ್ರು ಪತ್ರ ಬರೀತಿದ್ರು. ಆ ಎಲ್ಲ ಪತ್ರಗಳು ಒಂದು ಕಡೆ ಬಂದಾಗ ಒಂದು ಕ್ರೋಢೀಕರಿಸಿ ವೈದ್ಯರನ್ನು ಕರೆಸೋದು, ಸರ್ ಇಷ್ಟೆಲ್ಲ ಪತ್ರಗಳು ಬಂದಿವೆ, ಈ ಎಲ್ಲ ಸಮಸ್ಯೆಗಳಿವೆ ಅಂತಂದಾಗ ಅದು ವೈದ್ಯರು ಒಂದೊಂದು ಒಂದೊಂದಾಗಿ ಉತ್ತರಿಸ್ತಿದ್ರು. ಅಂದರೆ ಈಗ ನೇರ ಫೋನಿನ ಕಾರ್ಯಕ್ರಮ ಈಗಿದ್ರೂ ಎಲ್ಲ ದೃಷ್ಟಿಕೋನದಿಂದ ಏನೇನು ಜನರ ಜೊತೆಗೆ ಬೆರೆಯೋಕ್ಕೆ ಸಾಧ್ಯ ಮತ್ತು ಅವರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ, ಅವ್ರು ಸೇವೆ ಮಾಡೋಕ್ಕೆ ಸಾಧ್ಯ ಅಂತ ಎಲ್ಲ ಆ್ಯಂಗಲ್ಗಳನ್ನು ಕೂಡ ಆಕಾಶವಾಣಿ ಪ್ರಯೋಗ ಮಾಡಿದೆ. ಹೊಸ ಹೊಸ ಪ್ರಯೋಗಗಳು ನಾವು ಕಾಲಕಾಲದಲ್ಲಿ ಮಾಡ್ತಾನೆ ಬಂದಿದ್ದು. ಈಗ ವಾಟ್ಸ್ಆ್ಯಪು, ಟ್ವಿಟ್ಟರು, ಫೇಸ್ಬುಕ್ಕು ಅಂತೆಲ್ಲ ಏನೇನು ಇದ್ರೂ ಕೂಡ ಎಲ್ಲದರ ಮೂಲಕವಾಗಿ ನಮಗೆ ಏನು ಸಂದೇಶ ಬರುತ್ತೆ ಅದನ್ನು ಕೂಡ ನಾವು ತಗೊಂಡು ಅವರಿಗೆ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದೀವಿ. ಅದು ಅವ್ರ ಕೋರಿಕೆ ಹಾಡಾಗಿರ್ಬೋದು ಅಥವಾ
1: ಯಾವ್ದಾದ್ರು ಒಂದು ಒಳ್ಳೆ ರಾಜ್ಕುಮಾರ್ ಹಾಡಬೇಕು ಅಂದಾಗ ನಾಲ್ಕಾರು ಸರಿ ಪತ್ರ ಬರೆದು ಇಲ್ಲಿ ಬಂದಾಗ ಲಂಚ್ ಬಾಕ್ಸ್ ಅಂತ ರೇನ್ಬೋಲ್ಲಿ ಎಫ್ಎಂ ಅಲ್ಲಿ ಇತ್ತು, ಅಲ್ಲಿ ನನ್ನ ರಾಜ್ಕುಮಾರ್ ಹಾಡುಗಳೆಲ್ಲ ಪಟ್ಟಿ ಮಾಡ್ಕೊಂಡ್ಬಂದು ಈ 7 ಹಾಡಿಗೋಸ್ಕರ ಮಾತು ಕಮ್ಮಿ ಮಾಡ್ತೀವಿ, ಆ ಹಾಡುಗಳು ಪೂರ್ತಿ ಹಾಕಿ ನನ್ನ ಮಾತಂತೂ ಇದ್ದೇ ಅಂತಕ್ಕಂಥ ದಿನಗಳು ಕೂಡ ನಾನು ಇಲ್ಲಿ ಸಹಿಸಿದ್ದೇನೆ.
0: ಈಗ ಸರ್ ಮಾತು ಮತ್ತು ಮನೋರಂಜನೆ ಎರಡೂ ಕೂಡ ಸಮ್ಮಿಳಿತವಾಗಿ ಕಾರ್ಯಕ್ರಮ ಬರಬೇಕು ಅಂತಂಥೇಳಿ ನಮಗೆ ಈಗ ನೀತಿಗಳಲ್ಲಿ ಬದಲಾವಣೆ ಆಗಿದೆ, ಎರಡೂ ಜೊತೆ ಜೊತೆಯಾಗಿ ಹೋಗಬೇಕು ಅಂತಂಥೇಳಿ
1: ಮಾಹಿತಿ ಮತ್ತು ಮನೋರಂಜನೆ
0: ಮನೋರಂಜನೆ ಇರಬೇಕು ಅಂತೇಳಿ ಆ ರೀತಿಯಾದಂಥ ಕಾರ್ಯಕ್ರಮಗಳು ಈಗ ಬಹುಶಃ ಬೇಕು ಕಾಣಿಸುತ್ತೆ. ಈಗ ಜನರಿಗೆ ಸ್ವಲ್ಪ ಸ್ವಲ್ಪನೇ ಬೇಕು,
1: ಯಾಕಂದರೆ ಈಗ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿದೆ. ಈ ವಾಟ್ಸಪ್ಪು, ರೀಲ್ಸು, ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲೆ 15-20 ಸೆಕೆಂಡ್ ಮೇಲೆ ಅವನ ಮನಸ್ಸಿನ ಹತೋಟಿಗೆ ನಾವು ತರಲಿಕ್ಕೆ ಕಷ್ಟ ಸಾಧ್ಯ. ಅದು ವೈದ್ಯಕೀಯ ವಲಯದಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ, 15-20 ಸೆಕೆಂಡ್ ಮ್ಯಾಕ್ಸಿಮಮ್ 30 ಸೆಕೆಂಡ್ ಅಷ್ಟರಲ್ಲಿ ವಿಚಲಿತರಾಗ್ಬಿಡ್ತಾನೆ. ಸೊ ನೀವು 1 ನಿಮಿಷದ ಒಳಗಡೆ ಮಾಹಿತಿಯನ್ನು ಸರಬರಾಜು ಮಾಡಬೇಕು, ತರ್ಕ ರವಾನೆ ಆಗಬೇಕು, ಅದ್ರ ಮಧ್ಯದಲ್ಲಿ ಒಂದು ಚೇಂಜ್ ಕೊಡಬೇಕು ಅವನಿಗೆ, ಅವನಿಗೆ ಮುದ ಕೊಡ್ತಕ್ಕಂಥ ಚೇಂಜ್ ಕೊಡಬೇಕು, ಇದಕ್ಕಿಂತ ಕಷ್ಟಕರವಾದ ಕೊಟ್ಟೆ ತಗೊಳ್ಳಲ್ಲ, ವಾಪಸ್ ತರಬೇಕು. ಸೊ ಹಾಗಾಗಿ ನಿಮ್ಮ ಯೂಶಲಿ ಹಾಡು ಅಡ್ವರ್ಟೈಸ್ಮೆಂಟು ಹಾಡು ಆ ಪ್ಯಾಟರ್ನ್ ಇದೆಯಲ್ಲ, ಹಾಡು ಮಾಹಿತಿ ಅಡ್ವರ್ಟೈಸ್ಮೆಂಟು ಬೇಕು, ಯಾಕಂದ್ರೆ ನೀವು ಬದುಕಬೇಕು, ವಾಹಿನಿ ಬದುಕಬೇಕು, ಮಾಹಿತಿ ಎಂಟರ್ಟೈನ್ಮೆಂಟು, ಮಾಹಿತಿ ಎಂಟರ್ಟೈನ್ಮೆಂಟು, ಮನರಂಜನೆ ಮಾಹಿತಿ ಹೋದಾಗ ತುಂಬ ಚೆನ್ನಾಗಿ ಅದು ಆದೀತು ಅಂತಕ್ಕಂಥ ಭಾವ.
0: ನಿಜ ನಿಜ. ಈಗ ಎಲ್ಲರ ಕೈಯಲ್ಲಿ ಹೇಗೆ ರಿಮೋಟ್ ಇದ್ದಾಗ ಬದಲಾವಣೆ ಟಕ್ ಟಕ್ ಟಕ್ ಅಂತ ಚೇಂಜ್ ಮಾಡ್ತಿರ್ತಾರೆ, ಮತ್ತು ಮೊಬೈಲ್ ಬಂದಾಗ ಹಾಗೆ ಬೆರಳಿಂದ
1: ಸಿನಿಮಾ ಥಿಯೇಟರ್ ಹೊರಗೆ
0: ಏರಿಸ್ತಿರ್ತಾರೆ, ಮೇಲ್ಗಡೆ ಚೇಂಜ್ ಮಾಡ್ತಾ ಇರ್ತಾರೆ.
1: ಸಿನಿಮಾ ನೋಡಲ್ಲ
0: ನೋಡಲ್ಲ
1: ಮಾಲಲ್ಲಿ ಫಸ್ಟ್ ಅರ್ಧ ಸಿನಿಮಾ ಒಂದು ಥಿಯೇಟರ್ ನೋಡ್ತಾರೆ, ಅದೇ ಟಿಕೆಟು ಪಕ್ಕದ ಹಾಲು ದುಡ್ಡು ಕೊಡಬೇಕಾಗಿಲ್ಲ ಅಂತೇಳಿ ಸೆಕೆಂಡ್ ಹಾಫ್ಗೆ 2ನೇ ಥಿಯೇಟರ್ ಹೋಗುವಂಥ ಅನೇಕ ಪ್ರೇಕ್ಷಕವರೆಗೂ ನಾನು ನೋಡಿದ್ದೀನಿ. ಹಾಗೆ ಅಟೆನ್ಷನ್ ಸ್ಪ್ಯಾನ್ ತುಂಬ.
0: ಹಾಗಾಗಿ ಈ ವರ್ಗಕ್ಕೆ ಎಲ್ಲರನ್ನೂ ನಾವು ಆಕರ್ಷಣೆ ಮಾಡಬೇಕು ಅಂತಂದಾಗ ಈ ರೀತಿಯಾದಂಥ ಪ್ರಯೋಗಗಳು ಅಂದರೆ ಸತತವಾಗಿ ಬದಲಾವಣೆ ಮ್ಯಾಗ್ಝಿನ್ ರೀತಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು ಅಂತನೋ ಕಲ್ಪನೆ ಇಟ್ಕೋಬೇಕು. ನೀವು ಸರ್ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳಿಗೆ ಏನಾದರೂ ಹೋಗಿದ್ದೀರಾ ಅಥವಾ ಆಕಾಶವಾಣಿ?
1: ಮೈಸೂರು, ಶಿವಮೊಗ್ಗ, ಭದ್ರಾವತಿ, ಧಾರವಾಡ, ಬೇಕಾದಷ್ಟು ಆಕಾಶವಾಣಿ, ಡೆಲ್ಲಿ, ಡೆಹರಾಡೂನು.
0: ಹೌದಾ?
1: ಅಲ್ಲಿ ಹಿಂದಿಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಸೊ ಹಾಗಾಗಿ ಆಕಾಶವಾಣಿ
0: ಏನು ಅನುಭವ ನಿಮಗೆ ಈಗ ಬೇರೆ? ಈಗ ನಮ್ಮ ಆಕಾಶವಾಣಿ ನಮ್ಮ ರಾಜ್ಯದ ಆಕಾಶವಾಣಿಯಲ್ಲಿ ನಾವು ಕನ್ನಡದ ಒಂದು ಪಂಡಿತರಾಗಿ ಹೇಳೋದು ಬೇರೆ.
1: ಡೆಹರಾಡೂನಲ್ಲಿ ಇದ್ದಾಗ ನನಗೆ ಹಿಂದಿ ಬರ್ತಾನೆ ಇರಲಿಲ್ಲ ಮಾತಾಡಲಿಕ್ಕೆ, ಸಂಸ್ಕೃತದ ಅರಿವು ಸ್ವಲ್ಪ ಇತ್ತು, ಆದರೆ ಹಿಂದಿ ಜ್ಞಾನ ನನಗಿರಲಿಲ್ಲ. ನಾನು 30 ದಿವಸದಲ್ಲಿ ಹಿಂದಿ ಕಲಿತು ಆಕಾಶವಾಣಿ ಲೈವ್ ಫೋನ್ ಇನ್ ಡೆಹರಾಡೂನಲ್ಲಿ ಹಿಂದಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನ

0: ಮಾಡಿದೆ. ಇವತ್ತು ಭಗವಂತ ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಮನಿರ್ದೇಶ ಸದಸ್ಯನಾಗಿ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟ. ಕನ್ನಡವನ್ನು ಒಬ್ಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೂಕ್ತ ರೀತಿಯಿಂದ ಸಮಯೋಚಿತ ಪದ ಬಳಕೆಯನ್ನು ಮಾಡಕ್ಕೆ ಶುರು ಮಾಡಿದ್ರೆ ಅವನು ಯಾವ ಭಾಷೆಯನ್ನು ಕಲಿಬಲ್ಲ.
1: ಆರೋಗ್ಯ ತಜ್ಞರಾಗಿ, ಒಬ್ಬ ವೈದ್ಯರಾಗಿ, ಉತ್ತಮ ಸಂವಹನಕಾರರಾಗಿ ನೀವು ಆಕಾಶವಾಣಿಯನ್ನ ಆರಿಸಿಕೊಂಡಿದ್ದೀರಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡವರು ತಮ್ಮ ಭಾಷೆಯನ್ನು ಕೂಡ ಉತ್ತಮ ಪಡಿಸಿಕೊಳ್ಬಹುದು ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ.
0: ಖಂಡಿತ, ಪ್ರತಿ ಹಂತ ಪ್ರತಿ ಕ್ಷಣ ಅನುಕ್ಷಣ ಮನಸ್ಸಿಗೆ ಮುದ ಕೊಡೋದಷ್ಟೇ ಅಲ್ಲ, ಇಲ್ಲಿನ ವಾರ್ತಾ ವಾಚಕರ ಮತ್ತೆ ಇಲ್ಲಿನ
1: ಅನೌನ್ಸ್ಮೆಂಟ್
0: ಉದ್ಘೋಷಕರ ಒಂದು ವಾಯ್ಸ್ ಏನಿದೆ ಅದ್ಭುತ ಶೈಲಿಯೇ ನಮ್ಮ ಭಾಷೆ ನಮ್ಮ ಊರು ಅಂತಕ್ಕಂಥ ಒಂದು ಭಾವನೆ ನಮಗೆ ತಂದುಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ.
1: ಬಹಳ ಉತ್ತಮವಾದಂತಹ ಅಭಿಪ್ರಾಯ. ಆಕಾಶವಾಣಿ ಯಾವತ್ತೂ ನಿರಂತರವಾಗಿರುತ್ತೆ, ಹಿಂದೆ ಇಂದು ಮತ್ತು ಮುಂದೆ ಅಲ್ವಾ, ಎಂದೆಂದೂ ಕೂಡ ಆಕಾಶವಾಣಿ.
0: ಒಂದು ಹೇಳಕ್ಕೆ ಬಯಸ್ತೇನೆ, 90 ನಡಿಗೆ 100 ಕಡೆಗೆ ಆಕಾಶವಾಣಿ ಆಗಲಿ ಅಂತ.
1: ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
3: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಒಲಿರು ಕಡೆಗೆ ತೀರ್ಪಾಗುವಂದು ಕಕ್ಷಿಗಾರನ ಓಲೆ ಪೂರುತ್ತೆ ನ್ಯಾಯಕ್ಕೆ ಸಾಕ್ಷಿಯ ಒಲಿರು ಕಡೆಗೆ ತೀರ್ಪಾಗುವಂದು ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ
1: ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ.

ಬದುಕಿನಲ್ಲಿ ಕಕ್ಷಿಗಾರನ ಹಾಗೆ ಹೋರಾಡಬೇಕು, ಆದರೆ ತೀರ್ಪಿನ ಸನ್ನಿವೇಶದಲ್ಲಿ ನಿರ್ಭಾವಕವಾಗಿರಬೇಕು. ನಮ್ಮ ಬದುಕಿನ ಓಡಾಟ ನೆಲದ ಮೇಲೆ ಸಾಗಿದರೂ ಮನಸ್ಸು ಮಾತ್ರ ಪಕ್ಷಿಯ ಹಾಗೆ ಆಕಾಶಗಾಮಿಯಾಗಬೇಕು. ಅಂದರೆ ಇಲ್ಲಿಯೂ ಕೂಡ ಬದುಕಿನ ಹೋರಾಟದ ಬಗ್ಗೆ ಡಿ ವಿ ಜಿ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅಥವಾ ಹಿಂದಿನ ಪದ್ಯಗಳ ಮುಂದುವರಿಕೆಯ ಭಾವನೆಯೇ ಇದು ಆಗಿದೆ. ನಾವು ಹೋರಾಡಬೇಕಾದ್ರೆ ಅದರೊಳಗೆ ಛಲ ಇರಬೇಕು. ಛಲವಿಲ್ಲದೆ ಹೋರಾಟ ಪ್ರಯೋಜನ ಇಲ್ಲ. ಯಾವುದೇ ಯುದ್ಧದಲ್ಲಿ ನಾನು ಗೆಲ್ಲಬೇಕು ಎನ್ನುವಂತಹ ಛಲವಿಲ್ಲದೆ ಇದ್ದರೆ, ನನ್ನ ಪಕ್ಷ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಹಠವಿಲ್ಲದೆ ಇದ್ದರೆ ಅದಕ್ಕೆ ಬಲ ಬರೋದಿಲ್ಲ. ಬಹಳ ಬೇಗ ನಮ್ಮ ಸೋಲನ್ನು ಒಪ್ಕೊಂಡ್ಬಿಡಬೇಕಾಗತ್ತೆ. ಆದರೆ ನಾವು ಈ ಬದುಕಿನ ಹೋರಾಟದ ವಿಷಯದಲ್ಲಿ, ಅದರ ಫಲದ ವಿಷಯದಲ್ಲಿ, ತೀರ್ಪಿನ ವಿಷಯದಲ್ಲಿ ನಿರ್ಭಾವುಕತೆಯಿಂದ ಇರಬೇಕು. ಹಿಂದೆಯೇ ವ್ಯಾಖ್ಯಾನ ಮಾಡಿದ ಹಾಗೆ ನಮಗೆ ಸೋಲು ಗೆಲುವು ಮುಖ್ಯ ಅಲ್ಲ, ವಾದ ಮಾಡುವುದೇ ಹೋರಾಡುವುದೇ ನಮ್ಮ ಬದುಕಿನ ಮುಖ್ಯ ನೆಲೆ. ನಮ್ಮ ಬದುಕು ಇಲ್ಲಿ ಸಾಗುತ್ತೆ, ಮನಸ್ಸು ಮಾತ್ರ ಪಕ್ಷಿ ಹಾಗೆ ಆಕಾಶಗಾಮಿಯಾಗಬೇಕು ಅಂತಾರೆ. ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ತೇಲಾಡುವಾಗ ಮನಸ್ಸು ಮೇಲಾಡುತ್ತಾವ ಕನಸು, ತೇ ಕಾಡುವಾಗ ಇತ್ತ ತೂಗಾಡುತ್ತಾವ ಚಿತ್ತ. ಅಂದರೆ ನಮ್ಮ ಮನಸ್ಸು ಕೇವಲ ಸ್ವಾರ್ಥದಿಂದಲೋ ಪರಿಮಿತವಾದಂತಹ ಮನೋಭಾವದಿಂದಲೋ ಕೂಡಿದ್ರೆ ಅದರಿಂದ ನಮಗೆ ಘಾಸಿಯೇ ಹೊರತು ಬೇರೆಯವರಿಗಾಗಲಿ ಪ್ರಕೃತಿಗಾಗಲಿ ಘಾಸಿಯಾಗೋದಿಲ್ಲ. ಅದೇ ನಮ್ಮ ಮನಸ್ಸು ಉದಾತ್ತವಾಗಿದ್ದರೆ, ಸಾರ್ವಜನಿಕವಾಗಿದ್ದರೆ, ಸಾರ್ವತ್ರಿಕವಾಗಿದ್ದರೆ, ಆಗ ನಮ್ಮ ಹೋರಾಟ ಸಾರ್ಥಕವೂ ಆಗುತ್ತೆ, ನಮಗೆ ಒಂದು ರೀತಿಯ ಧನ್ಯತಾ ಭಾವನವನ್ನು ತಂದುಕೊಡುತ್ತೆ.

ಬೆಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಶಕ್ತಿಯ ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ.

0: ಪುಣ್ಯಶಾಲಿ ಎಂದರೆ ಯಾರು? ತನ್ನ ಶಕ್ತಿ ಸಾಮರ್ಥ್ಯಗಳ ಸ್ವರೂಪವನ್ನು ಅರಿತುಕೊಂಡು ಸಂದರ್ಭಕ್ಕೆ ಅನುಗುಣವಾಗಿ ಧೈರ್ಯವನ್ನು ತಾಳಿ ತನ್ನ ಮಿತಿಯನ್ನು ಮೀರದೆ ಕಾರ್ಯತತ್ಪರನಾಗಿರುವವನೇ ನಿಜವಾದ ಪುಣ್ಯಶಾಲಿ. ಪುಣ್ಯ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾವುದು ಪುಣ್ಯ, ಯಾವುದು ಪಾಪ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಮ್ಮಂತ ನಮ್ಮಲ್ಲೇ ಒಂದು ಮಾತಿದೆ. ಅಂದರೆ ಒಬ್ಬ ಪುಣ್ಯಶಾಲಿಯಾಗಿರ್ತಕ್ಕಂತಹವನು ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅನುಗುಣವಾಗಿ ಬಳಸಿಕೊಂಡು ಅದನ್ನು ಬೇರೆಯವರ ಹಿತಕ್ಕಾಗಿ ಬಳಸತಕ್ಕಂಥದ್ರಲ್ಲಿಯೇ ಈ ಪುಣ್ಯದ ವಿಷಯ ಅಡಕವಾಗಿರೋದು. ಪುಣ್ಯ ಅಂದರೆ ಇದರಿಂದ ಬೇರೆ ಎಲ್ಲಿಯೋ ಏನೋ ಫಲ ಬರುತ್ತೆ ಅನ್ನುವಂತಹ ನಿರೀಕ್ಷೆಗಿಂತ ಹೆಚ್ಚಾಗಿ ತಾನು ಬೇರೆಯವರ ಜೊತೆಯಲ್ಲಿ ನಡೆದುಕೊಳ್ಳುವ ರೀತಿ, ಮಾನವೀಯತೆಯನ್ನು ಪ್ರದರ್ಶಿಸುವ ರೀತಿ, ಅವರ ಜೊತೆಯಲ್ಲಿ ತಾನು ಕಕ್ಕುಲತೆ ಪ್ರೀತಿ ಕಾರುಣ್ಯ ಇವುಗಳನ್ನು ತೋರಿಸುವ ಕ್ರಮ, ಇವುಗಳಲ್ಲಿ ನಮ್ಮ ಪುಣ್ಯ ಅಡಗಿವಾಗಿದೆಯೇ ಹೊರತು ಅಂದರೆ ಅಲ್ಲಿಂದ ಬರುವಂತಹ ಒಂದು ಧನ್ಯತಾ ಭಾವ ಇದೆಯಲ್ಲ ಅಲ್ಲಿ ನಮ್ಮ ಪುಣ್ಯ ಅಡಕವಾಗಿದೆಯೇ ಹೊರತು ನಮ್ಮ ಬದುಕಿನ ಹೊರತಾಗಿರ್ತಕ್ಕಂತಹ ಯಾವುದೋ ಒಂದು ಫಲದಲ್ಲಿ ಅಲ್ಲ. ಅಂದರೆ ನಮಗೆ ಈ ಬೇರೆಯವರಿಗೆ ಉಪಕಾರವನ್ನು ಮಾಡುವ ಅಥವಾ ಬೇರೆಯವರಿಗೆ ಸಹಾಯ ಹಸ್ತವನ್ನು ನೀಡುವ ಮನೋಭಾವದಲ್ಲಿಯೂ ಕೂಡ ಒಂದು ರೀತಿಯ ಎಚ್ಚರ ಮುಖ್ಯ. ನಾನು ಎಲ್ಲವನ್ನೂ ಗೆದ್ದುಬಿಡ್ತೀನಿ ಎನ್ನುವ ಮಹತ್ವಾಕಾಂಕ್ಷೆಯಾಗಲಿ, ನಾನು ಯಾವುದಕ್ಕೂ ಪ್ರಯೋಜನವಿಲ್ಲದವನು ಎನ್ನುವ ಕ್ಲೈಬ್ಯವಾಗಲಿ ಸರಿಯಲ್ಲ. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ಕೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಿರುವಂತಹ ಸ್ವಭಾವ ಬಹಳ ಮುಖ್ಯ.
1: ಕಗ್ಗದ ಸಿರಿ, ಡಿ ವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:26. ಇನ್ನೀಗ ಕೆಲವು ಪ್ರಕಟಣೆಗಳು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿ.

0: ಅಂತೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
2: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
5: ಮಕ್ಕಳಿಗೂ ದೇವರಿಗೂ
1: ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ಪಂಚತಂತ್ರ ಚಿತ್ರದಿಂದ ಆಯ್ದ ಗೀತೆ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತವನ್ನು ನೀಡಿದ್ದಾರೆ.

ಕೌಸಲ್ಯ ಸುಪ್ರಜಾರಾಮ ಚಿತ್ರದಿಂದ ಆಯ್ದ ಗೀತೆ ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್ ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿಯವರ ಹಾಡು ಇದು. ಅರ್ಜುನ್ ಜನ್ಯ ಅವರ ರಾಗ ಜೋಡಣೆ ಇದೆ.

ಸವಾರಿ 2 ಚಿತ್ರದಿಂದ ಆಯ್ದ ಗೀತೆ, ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ ಮೂಡಿಬಂದಿದೆ ಜಯಂತ್ ಕಾಯ್ಕಿಣಿಯವರ ಏ ಗೀತೆ. ಮಣಿಕಾಂತ್ ಕದ್ರಿಯವರ ಸಂಗೀತವನ್ನು ಕೇಳಬಹುದು.

ಬ್ರಾಟ್ ಚಿತ್ರದ ಗೀತೆಯನ್ನು ಕೇಳೋಣ. ಸಿದ್ಧ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಹಾಡಿದ್ದಾರೆ. ಶಶಾಂಕ್ ಅವರ ಗೀತ ರಚನೆ, ಅರ್ಜುನ್ ಅನ್ಯ ಅವರ ಸಂಗೀತ ನಿರ್ದೇಶನ.

ಕಲ್ಟ್ ಚಿತ್ರಕ್ಕೆಂದು ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಹಾಡಿರುವಂತಹ ಗೀತೆಯನ್ನು ಕೇಳೋಣ. ಅನಿಲ್ ಕುಮಾರ್ ಅವರ ಹಾಡು ಇದು. ಈ ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಇಂತಿ ನಿನ್ನ ಪ್ರೀತಿಯ ಚಿತ್ರಕ್ಕೆಂದು ಹೇಮಂತ್ ಹಾಗೂ ನಂದಿತಾ ಅವರು ಹಾಡಿರುವಂತಹ ಗೀತೆ, ಯೋಗರಾಜ್ ಭಟ್ ಅವರ ಗೀತೆ ಇದು. ಸಾಧು ಕೋಕಿಲ ಸಂಗೀತವನ್ನು ನೀಡಿದ್ದಾರೆ.

ಇದುವರೆಗೆ ಗೀತಪಲ್ಲವ, ಇದರಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

0: ಎಂದಿನಂತೆ ಒಂದಷ್ಟು ಮಾತು ಮಾಹಿತಿ ಹಾಡುಗಳು ನಿಮಗಾಗಿ ಮೂಡಿಬರುತ್ತೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಎಂದಿನಂತೆ ಒಂದಷ್ಟು ಹಾಡು ಮಾಹಿತಿ ಎಲ್ಲವೂ ನಿಮಗಾಗಿ ಮೂಡಿಬರುತ್ತೆ. ಏನಿದು ಇವತ್ತಿನ ವಿಶೇಷತೆ ಏನು ಅಂತಂದರೆ,

ಹೌದು, ಯಾಕೆ ಈ ಹಾಡು ಬಸವಣ್ಣನವರ ವಚನ ಆರಂಭ ಆಯಿತು ಅಂತೀರಾ? ನೋಡಿ, ಬೇಸಿಗೆ ರಜಾ ಬಂದಿದೆ, ನಾವೆಲ್ಲ ಬೇಸಿಗೆಯ ಬೇಗೆ ನಮಗೆಲ್ಲ ಚೆನ್ನಾಗಿನೇ ಅನುಭವಕ್ಕೆ ಬರ್ತಾ ಇದೆ. ಬಿಸಿಲಿನ ತಾಪ ಇರಬಹುದು, ಇದು ಜಾಗತಿಕ ತಾಪಮಾನದ ಏರುವಿಕೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ಕೂಡ ಅನುಭವಕ್ಕೆ ಬರ್ತಾ ಇದೆ. ಸೃಷ್ಟಿಯ ಜೀವಕೋಟಿಯಲ್ಲಿ ಅತ್ಯಂತ ಬುದ್ಧಿವಂತ ಜೀವಿ ಮನುಷ್ಯ. ಮಾನವರಾದ ನಾವೆಲ್ಲರೂ ಕೂಡ ಒಂದು ಭಾಗ್ಯವನ್ನು ಭಗವಂತನಿಂದ ಪಡ್ಕೊಂಡೇ ಬಂದಿದ್ದೀವಿ. ಎಲ್ಲಕ್ಕಿಂತ ತನಗೆ ಖುಷಿಯಾಗಲಿ, ದುಃಖ ಆಗಲಿ, ದೇಹಕ್ಕೆ ಪೆಟ್ಟಾಗಲಿ, ಮನಸ್ಸಿಗೆ ನೋವಾಗಲಿ ವ್ಯಕ್ತಪಡಿಸೋದಕ್ಕೆ ಮಾತು ಕೊಟ್ಟಿದ್ದಾನೆ ಭಗವಂತ. ಆದರೆ ಮೂಕ ಪ್ರಾಣಿಗೆ, ಪಕ್ಷಿಗಳಿಗೆ, ತೀರ ಮನುಷ್ಯರಾದವರ ಮನೆಗಳಲ್ಲಿ ಮನೆ ಸದಸ್ಯರಾಗಿ ಬೆಳೆಯೋ ಅಂತಹ ಭಾಗ್ಯವನ್ನು ಪಡ್ಕೊಂಡಂತಹ ಪ್ರಾಣಿ ಪಕ್ಷಿಗಳು ಇದ್ದರೆ ಮಾತ್ರ ಅವರ ಪೋಷಕರು ಅರ್ಥ ಮಾಡಿಕೊಳ್ಳಬಲ್ಲರು. ಆದರೆ ಅದೇ ಭಾವನೆಗಳನ್ನು ಹೊರಗಡೆ ನಮ್ಮ ಜೊತೆಗೆ ಪರಿಸರದಲ್ಲಿ ಜೀವಿಸ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳ ಕಡೆಗೆ ಒಂದ್ಸಲ ನಾವು ಗಮನ ಹರಿಸಿ ನೋಡಿದಾಗ ಇದನ್ನೆಲ್ಲ ಪಾಪ ಅವು ಹೇಗೆ ತಡ್ಕೊಳ್ತಾ ಇದೆ ಅನ್ನೋವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡಿಬರುತ್ತೆ. ಆ ಪ್ರಶ್ನೆಯನ್ನು ಮಾಡಿಕೊಳ್ತಾ ಇವತ್ತು ಗಾನಗಂಗೆಯಲ್ಲಿ ನಾವು ಏರೋಣ.

0: ನವಜೀವನ ಚಿತ್ರದಲ್ಲಿ ಅಳವಡಿಸಿದ್ದಂತಹ ಬಸಣ್ಣನವರ ವಚನದ ಜೊತೆಗೆ ಸೊರೋಟ್ ಅಶ್ವಥ್ ಅವರು ಕೂಡ ಸಾಹಿತ್ಯವನ್ನು ಬರೆದಿದ್ದರು. ರಾಜನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದಂತಹವರು ಪಿ ಸುಶೀಲ.
1: ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಅನ್ನೋದಕ್ಕೆ ನಮ್ಮಲ್ಲಿ ಕುಟುಂಬ ಅಂತ ಇದೆ. ಆದರೆ ಹೊರಗಡೆ ನಾವು ಒಂದಷ್ಟು ನಾವು ಮನೆಯನ್ನು ಬಿಟ್ಟು ಹೊರಕ್ಕೆ ನಾಲ್ಕು ಹೆಜ್ಜೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದಷ್ಟು ಪ್ರಾಣಿಗಳು ಸಿಗುತ್ತೆ. ಒಂದು ಕಡೆ ಹಸು ನಿಂತಿರುತ್ತೆ, ಇನ್ನೊಂದು ಕಡೆ ನಾಯಿ ಬರುತ್ತೆ, ಆ ಕಡೆಯಿಂದ ಈ ಕಡೆಗೆ ಬೆಕ್ಕು ಓಡಾಡುತ್ತೆ, ಪಕ್ಷಿಗಳು ಕೂಡ ಕೂಗುತ್ತವೆ. ಆದರೆ ಇವನ್ನೆಲ್ಲ ನಾವು ಆ ಭಾಷೆಯನ್ನು, ಪಕ್ಷಿಗಳ ಭಾಷೆಯನ್ನು, ಪ್ರಾಣಿಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಸಾಧ್ಯನಾ ಅಂದರೆ ಖಂಡಿತವಾಗ್ಲೂ ಅವುಗಳ ಕಣ್ಣಿನಿಂದ, ಅವುಗಳ ಮನಸ್ಸಿನ ಕಣ್ಣಿನಿಂದ ನಮ್ಮ ಮನಸ್ಸಿನ ಕಣ್ಣುಗಳು ಸೇರಿದಾಗ ಖಂಡಿತವಾಗ್ಲೂ ನಮ್ಮ ಅದರ ಅನುಭವಕ್ಕೆ ಬರುತ್ತೆ. ನಾವು ಅವುಗಳ ಬಗ್ಗೆ ಒಂದಷ್ಟು ಕರುಣಾಭಾವದಿಂದ, ದಯಾಭಾವದಿಂದ ನೋಡಿದ್ರೆ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ನಾವು ಪರಿಸರದಲ್ಲಿ ಒಬ್ಬರಾಗಿ ಬಾಳೋದಕ್ಕೆ ಸಾಧ್ಯ ಅಂತ. ಹೌದು, ಪ್ರಾಣಿಗಳ ಬಗ್ಗೆ ನಾವು ಒಂದಷ್ಟು ದಯೆ, ಸಹಾನುಭೂತಿ, ಕರುಣೆಯನ್ನು ತೋರಿಸ್ತಾ ಹೋಗೋಣ ಅನ್ನೋಂತಹ ಒಂದು ಆಶಯದೊಂದಿಗೆ ಇಂದಿನ ಗಾನಗಂಗೆ ಮೂಡಿ ಬರ್ತಾ ಇದೆ. ಕೇಳೋಣ ಗಂಧದ ಗುಡಿ. 1973ರಲ್ಲಿ ಚಿತ್ರ ತೆರೆ ಕಂಡಿತ್ತು. ಇದರಲ್ಲಿ ಒಂದು ಅದ್ಭುತವಾದ ಗೀತೆ ಮೂಡಿ ಬಂದಿದೆ. ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದು. ರಾಜ ನಾಗೇಂದ್ರ ಅವರ ಸಂಗೀತ ಇದರಲ್ಲಿದೆ.

ಹೌದು, ಇಷ್ಟು ಗಂಧದ ಗುಡಿಯಲ್ಲಿ ಇದು ಒಂದು ನಾಕ ಅಂತ ಹೇಳಿ ನಾವು ಬದುಕ್ತಾ ಇರಬೇಕಾದ್ರೆ ನಮ್ಮ ಜೊತೆಗೆ ಬದುಕುವಂತಹ ಪ್ರಾಣಿ ಪಕ್ಷಿಗಳ ಕಡೆಗೆ ಒಂದಷ್ಟು ನಾವು ಗಮನ ಹರಿಸಲೇಬೇಕು. ಮಾನವರಾದ ನಮಗೆ ಹೇಗೆ ನಾವು ಅನುಭವಿಸುತ್ತೀವೋ ಹಾಗೆಯೇ ಪ್ರಾಣಿಗಳಿಗೂ ಕೂಡ ಭಾವನೆ ಇದೆ. ಆ ನೋವನ್ನು ಅನುಭವಿಸೋದು ಕೂಡ ಖಂಡಿತ ಹೌದು. ಆದರೆ ಅವುಗಳನ್ನು ನಾವು ಹೇಗೆ ನಡೆಸ್ಕೊಳ್ತಾ ಇದ್ದೀವಿ ಅಂತ ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ ದಿವಸ ಇವತ್ತು ಅಂತ ಅನಿಸುತ್ತೆ. ಮತ್ತೆ ಮತ್ತೆ ನಾವು ಪ್ರಶ್ನೆ ಮಾಡಿಕೊಳ್ತಾನೆ ಇರಬೇಕು. ಪ್ರಾಣಿಗಳ ಮೇಲೆ ದಯ ತೋರಿಸೋದು ಒಂದು ಮಾನವೀಯತೆಯ ನಿಜವಾದ ಒಂದು ಕರ್ತವ್ಯ ಅಥವಾ ಗುರುತು ಅಂತ ಹೇಳಬಹುದು. ಅವುಗಳನ್ನು ಪ್ರೀತಿಸಿ ಪ್ರಕೃತಿಯನ್ನು ಕಾಪಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮೂಕ ಜೀವಿಗಳಿಗೂ ಕೂಡ ಬದುಕುವಂತಹ ಹಕ್ಕಿದೆ. ಹಾಗಾಗಿ ಪ್ರಾಣಿಗಳ ಬಗ್ಗೆ ನಾವು ಒಂದಷ್ಟು ಮಾತಾಡ್ತಾ ಹೋಗೋಣ. ಹಸು ಒಂದು ಸಾಕುಪ್ರಾಣಿ. ಇದು ಎಷ್ಟು ಮನುಷ್ಯನಿಗೆ ಹತ್ತಿರವಾಗಿದೆ ಅಂತ ನಾನು ಹೇಳೋದಕ್ಕಿಂತ ಈ ಗೀತೆನೆ ಹೇಳುತ್ತೆ. ಒಂದು ವಿಡಂಬನಾತ್ಮಕವಾದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಎಮ್ ಎ ತಮ್ಮಣ್ಣ ಚಿತ್ರದಲ್ಲಿರ್ತಕ್ಕಂತಹ ಗೀತೆ, ಅದ್ಭುತವಾದ ಸಾಹಿತ್ಯ ನಮ್ಮ ಜಿ ವಿ ಅಯ್ಯರವರದು. ಅಷ್ಟೇ ಒಂದು ಇಂಪಾದ ಸಂಗೀತವನ್ನು ಕೊಟ್ಟಿದ್ದಾರೆ ಟಿ ಜಿ ಲಿಂಗಪ್ಪ ಅವರು, ಹಾಡಿರುವಂತಹ ಕಲಾವಿದರು ಪಿ ಬಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ಲತಾ.

ಬಹುಶಃ ಈ ಹಾಡನ್ನು ಕೇಳಿದ ಮೇಲೆ ಇದರ ವ್ಯಾಖ್ಯೆನೇ ಬೇಡ ಅಂತ ಅನ್ಸುತ್ತೆ. ಆದರೆ ಸುಮ್ಮನೆ ಹೀಗೆ ನೋಡ್ಕೊಂಡು ಬಂದರೆ ಹಸು ಒಂದು ಸಾಕುಪ್ರಾಣಿ, ಇದು ಎಷ್ಟು ಮಾನವನಿಗೆ ಉಪಯುಕ್ತವಾಗಿತ್ತೆ ಅನ್ನೋದರ ಬಗ್ಗೆ ನಾವು ಹೀಗೆ ಮಾತಾಡ್ತಾ ಹೋದರೆ, ನಮಗೆ ಹುಟ್ಟಿದ ಕ್ಷಣ ತಾಯಿಯ ಹಾಲು ನಮಗೆ ಸಿಕ್ಕಿದ್ರೆ, ಆದರೆ ಮರಣ ಪರ್ಯಂತ ನಮಗೆ ಹಾಲು ಕೊಡುವಂಥದ್ದು ಇದೇ ಜೀವಿ. ಹಾಲು ನೀಡುತ್ತೆ, ಹಾಲಿನಿಂದ ಅಷ್ಟೇ ಅಲ್ಲ ಮೊಸರು ಆಗುತ್ತೆ, ಬೆಣ್ಣೆ ತುಪ್ಪ ತಯಾರು ಮಾಡಲಾಗುತ್ತೆ, ಗೋಮಯ ಮತ್ತು ಗೋಮೂತ್ರ ಕೃಷಿಗೆ ಉಪಯೋಗ ಆಗುತ್ತೆ, ರೈತರಿಗೆ ಕೃಷಿಯಲ್ಲಿ ಇದು ಸಹಾಯವಾಗುತ್ತೆ, ಎತ್ತುಗಳು ಇದು ಹೊಲ ಉಳುವಂತಹ ಕೆಲಸಕ್ಕೆ ಅದು ಸಹಾಯ ಮಾಡುತ್ತೆ. ಇದೊಂದು ಶಾಂತ ಹಾಗೆ ಸ್ವಭಾವದ ಪ್ರಾಣಿ, ಕೇವಲ ಹುಲ್ಲು ಮತ್ತು ಮೇವನ್ನು ತಿಂದ್ಕೊಳ್ತಾ ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗುತ್ತೆ. ಹಸು ನಮ್ಮ ಜೀವನದಲ್ಲಿ ಮಹತ್ವವಾದಂತಹ ಪ್ರಾಣಿ. ಅದು ಪೌಷ್ಟಿಕವಾದ ಹಾಲು ಕೊಡೋದಷ್ಟೇ ಅಲ್ಲ, ಅದನ್ನು ನಾವು ಪ್ರೀತಿಯಿಂದ ನಾವು ಕಾಪಾಡಬೇಕು. ನಾವು ಹೀಗೆ ಹೋಗ್ತಾ ನೋಡ್ತಾ ಇದ್ರೆ ಎಲ್ಲೆಲ್ಲಿ ನೋಡಿದ್ರೂ ಕಸದ ರಾಶಿ, ಅದು ಅದಕ್ಕೂ ಕೂಡ ನಾವೇ ಹೊಣೆ ಹೊತ್ಕೊಳ್ಬೇಕು. ಆ ಹಸುಗಳು ನಮಗೆ ಹಾಲು ಕೊಡುವಂತಹ ಹಸುಗಳು ರಸ್ತೆ ಬದಿಯಲ್ಲಿ ನಿಂತು ಆಹಾರಕ್ಕೋಸ್ಕರ ಅದು ಹುಡುಕಾಟ ಮಾಡ್ತಾ ಆ ಪ್ಲಾಸ್ಟಿಕ್ ಕವರ್ಗಳನ್ನು ತಿನ್ನಬೇಕಾದ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ. ನಾವು ಇದನ್ನು ನಾವು ಗಮನಿಸಬೇಕು. ಆದಷ್ಟು ಕೂಡ ಹಸುಗಳಿಗೆ ಒಂದಷ್ಟು ರಸ್ತೆಯಲ್ಲಿ ಹೋಗಬೇಕಾದ್ರೆ ಮಾಡಿದ್ರೆ ಮನೆ ಮುಂದೆ ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ನಾವು ಉಪಯೋಗಿಸಿದಂತಹ ತರಕಾರಿ ಇರಬಹುದು, ತರಕಾರಿ ಸಿಪ್ಪೆ ಹಣ್ಣು ಅದನ್ನೆಲ್ಲ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ಮುಂದೆ ಇಟ್ಟು, ಅದರಲ್ಲೂ ಕೂಡ ಈ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಪ್ರಾಣಿ ಪಕ್ಷಿಗಳಿಗೆ ತುಂಬ ಇರುತ್ತೆ. ನಾವು ಇಡುವಂತಹ ಮಾಡ್ತಾ ಇದ್ರೆ, ಆ ಕೆಲಸವನ್ನು ನಾವು ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ನಮಗೂ ಕೂಡ ಪ್ರಾಣಿಗಳ ಜೊತೆ ಬದುಕುವಂತಹ ಹಕ್ಕು ಈ ಭೂಮಿ ಮೇಲೆ ಇರುತ್ತೆ ಅಂತ ಅನ್ಸುತ್ತೆ. ಒಂದು ಹಾಡು ಕೇಳ್ಕೊಂಡು ಬರೋಣ. ತಬ್ಬಲಿಯು ನೀನಾದೇ ಮಗನೇ ಈ ಚಿತ್ರದಲ್ಲಿರ್ತಕ್ಕಂತಹ ಗೀತೆ. ಇದು ಸಾಂಪ್ರದಾಯಿಕವಾದ ಗೀತೆ, ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಗೂ ವಿದ್ಯಾರಾಣಿಯವರು ಹಾಡಿರುವಂತಹ ಗೀತೆಯನ್ನು ಕೇಳೋಣ. ಭಾಸ್ಕರ್ ಚಂದಾವರ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಕೊಡುವನು ಕೊಡುವೆನೆನುತ ಚಂದ ದೀತಾ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ

0: ಆದರೆ ಹುಲಿಗೆ ಹಸು ಕೂಡ ಆಹಾರನೇ. ಆದರೆ ಅಂತಹ ಹುಲಿ ಸತ್ಯಕ್ಕೋಸ್ಕರ ಬದುಕ್ತಾ ಇರುವಂತಹ ಹಸುವನ್ನು ಕಂಡು ತನ್ನ ವ್ಯಾಘ್ರತೆಯನ್ನು ಅದು ತನ್ನಂತಾನು ಕೊಂದುಕೊಳ್ಳುತ್ತೆ ಅಂತಂದರೆ ನಾವು ಏನು ಮಾಡ್ತಾ ಇದ್ದೀವಿ? ಗೋಮಾತೆ ಇದು ಪೂಜನೀಯ ಒಂದು ಪ್ರಾಣಿಗಳಲ್ಲಿ ಭಾರತೀಯರಾದ ನಮಗೆ ಇದು ಕೂಡ ಒಂದು ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ತಾ ಇರಬೇಕು.
1: ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನ ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
2: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.
0: ನೀವು ಕೇಳ್ತಾ ಇದ್ದೀರಾ 409.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಾಣಿದಯೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇನ್ನೂ ಕೂಡ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದೆರಡು ಪ್ರಕಟಣೆಗಳನ್ನು ಕೇಳ್ಕೊಂಡು ಬರೋಣ.
3: ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
4: ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ.
1: ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಅಷ್ಟೇ, ಎಲ್ಲ ರೀತಿಯಾದಂತಹ ಒಂದು ಸಹಾಯವನ್ನು ಮನುಷ್ಯರಾದ ನಮಗೆ ಮಾಡುತ್ತೆ. ಗಟ್ಟಿಯಾದ ಪೌಷ್ಟಿಕವಾದ ಹಾಲು ನೀಡುತ್ತೆ, ಕೃಷಿ ಕೆಲಸಗಳಲ್ಲಿ ಸಹಾಯ ಮಾಡುತ್ತೆ, ಗಾಡಿ ಎಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದು ಒಂದು ಏನು ಅಂತಂದರೆ, ಹೆಚ್ಚು ಇವು ನೀರಿನಲ್ಲಿ ಇರೋದಕ್ಕೆ ಇಷ್ಟಪಡುತ್ತೆ. ರೈತರ ಸ್ನೇಹಿತ ಇದು, ಅದರಲ್ಲೂ ಕೂಡ ಹಾಲು ಕೃಷಿಗಳ ಕೆಲಸದ ಮೂಲಕ ಮಾನವರಿಗೆ ಇದು ಉಪಕಾರ ಮಾಡುತ್ತೆ. ಇದನ್ನು ನಾವು ಕಾಳಜಿಯಿಂದ ನೋಡಿಕೊಳ್ಳುವಂಥದ್ದು ಕೂಡ ನಮ್ಮ ಧರ್ಮ.

ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರ. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಗಾನಗಂಗೆ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಆತ್ಮೀಯದ ಸ್ವಾಗತ. ನಾವು ಹಸುವಿನ ಬಗ್ಗೆ ಮಾತಾಡ್ತಾ ಇದ್ವಿ, ಅದಕ್ಕೆ ಪರ್ಯಾಯವಾಗಿ ನಿಲ್ಲುವಂಥದ್ದು ಇನ್ನೊಂದು ನಮ್ಮ ಪ್ರಾಣಿ ಎಮ್ಮೆ. ಇದು ಒಂದು ಸಾಕು ಪ್ರಾಣಿ ಇರಬಹುದು, ಆದರೆ ಹಸುವಿನ

ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿದ್ದಂತಹ ಏ ಗೀತೆಯನ್ನು ಬರೆದಿದ್ದರು ಚಿ ಉದಯಶಂಕರ್. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದಂಥವರು ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಗೀತೆಯನ್ನು ಕೇಳಿದ್ಮೇಲೆ ಮತ್ತೆ ಮತ್ತೆ ನಮಗೆ ಅನಿಸೋದು ಇಷ್ಟೇ, ಮಾನವರಾದ ನಮ್ಮೆಲ್ಲರ ಆತ್ಮಾವಲೋಕನಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ ಈ ಗೀತೆ ಅಂತ ಅನಿಸುತ್ತೆ. ಮತ್ತೆ ಮತ್ತೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಅಂತ. ಎಂತಹ ಒಂದು ಸಂದೇಶವನ್ನು ಕೊಡ್ತು ಈ ಗೀತೆ. ಇದು ನಾನಾಗಲೇ ಹೇಳಿದೆ, ಹಸುವಿನ ಹಾಗೆ ಎಲ್ಲ ಪರ್ಯಾಯ ವ್ಯವಸ್ಥೆಯನ್ನು ಇದು ಕೂಡ ಮಾಡುತ್ತೆ ಅಂತ. ಅಲ್ಲಲ್ಲಿ ಈಗ ಗೋವನ್ನು ಸಾಕುವಂಥದ್ದು, ಅದಕ್ಕೆ ಆಹಾರವನ್ನು ಕೊಡುವಂಥದ್ದು, ಒಂದಷ್ಟು ಗೋಶಾಲೆಗಳು ಹೇಳ್ತಾ ಇರೋದು ಕೂಡ ಇದು ಸ್ವಾಗತಾರ್ಹ. ಆದರೆ ನಾವು ಯೋಚನೆ ಮಾಡಬೇಕು, ನಾವು ಹೇಗೆ ಇವುಗಳ ಜೊತೆ ನಡ್ಕೊಳ್ಬೇಕು. ಪರೋಪಕಾರದ ಪ್ರತೀಕವಾಗಿರುವಂತಹ ಈ ಪ್ರಾಣಿಗಳ ಜೊತೆ ನಾವು ಬದುಕೋದಕ್ಕೆ ಅರ್ಹರ ಅಂತ ಮತ್ತೆ ಮತ್ತೆ ನಾವು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಬೇಕು. ಹಾಗೆಯೇ ಇನ್ನೊಂದು ಪ್ರಾಣಿಯ ಬಗ್ಗೆ ನಾವು ಹೋದರೆ ನಮಗನ್ಸತ್ತೆ, ನಾವು ಮನೆಯಲ್ಲಿ ಮನೆ ಸದಸ್ಯರಂತೆ ಸಾಕುವಂತಹ ಒಂದು ಪ್ರಾಣಿ ನಾಯಿ. ನಿಷ್ಠಾವಂತ ಒಂದು ಸಾಕು ಪ್ರಾಣಿ. ಇದು ಮಾನವನ ಅತ್ಯುನ್ನತ ಒಂದು ಸ್ನೇಹಿತ ಅಂತ ಹೇಳಬಹುದು. ನಾವೇನಾದರೂ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ಕುಯ್ ಕುಯ್ ಅಂತ ಬಾಲ ಅಲ್ಲಾಡಿಸ್ಕೊಂಡು ನಮ್ಮ ಹಿಂದೆ ಮುಂದೆನೆ ಸುತ್ತುತ್ತೆ, ನಾವು ಹೇಳಿದ ಕೆಲಸ ಮಾಡುತ್ತೆ, ಮನೆಯನ್ನು ಕಾವಲು ಕಾಯುತ್ತೆ. ಹಾಗೆ ಯಾರಾದರೂ ಕಳ್ಳಕಾಕರು ಬಂದರೆ ಅವ್ರನ್ನಂತೂ ಸುಮ್ಮನೆ ಬಿಡೋದೇ ಇಲ್ಲ. ಇವು ಇಷ್ಟೇ ಅಲ್ಲ, ಪೊಲೀಸ್ ಮತ್ತು ಸೇನೆಯಲ್ಲಿ ಕೂಡ ಇದಕ್ಕೆ ವಿಶೇಷವಾದ ತರಬೇತಿಯನ್ನು ಕೊಡ್ತಾರೆ. ನಾವು ನೋಡಿರಬಹುದು ಪೊಲೀಸ್ ಪೆರೇಡ್ ಸಮಯದಲ್ಲಿ ನಾಯಿಗಳ ಜೊತೆ ಕೂಡ ನಾಯಿಗಳ ಪೆರೇಡ್ ಕೂಡ ಇರುತ್ತೆ. ಎಂತಹ ಒಂದು ಅದ್ಭುತವಾದ ಒಂದು ಸೇವೆಯನ್ನು ಮಾಡುತ್ತೆ ಅಂತಂದರೆ, ಸೇನೆಯಲ್ಲಿ ಒಂದು ನಾಯಿ ತನ್ನ ಸೇವೆಯಲ್ಲಿ ಇದ್ದಾಗಲೇ ಅಥವಾ ಸೇವೆಯ ನಂತರ ನಿವೃತ್ತಿ ಹೊಂದಿ ಸಹಜವಾಗಿ ಅದು ಮರಣವನ್ನು ಅಪ್ಪಿದ್ರೆ ಒಬ್ಬ ಯೋಧನಿಗೆ ಕೊಡ್ತಾ ಇದ್ದಂತಹ ಎಲ್ಲ ಪುರಸ್ಕಾರಗಳನ್ನು, ಎಲ್ಲ ಒಂದು ಗೌರವವನ್ನು ಕೊಟ್ಟು ಅದರ ಒಂದು ಅಂತ್ಯಕ್ರಿಯೆಯನ್ನು ಮಾಡಲಾಗತ್ತೆ. ಪೊಲೀಸ್ ಇಲಾಖೆಯಲ್ಲಾಗಲಿ, ಹಾಗೆ ಸೇನೆಯಲ್ಲಾಗಲಿ, ಮತ್ತು ನಮ್ಮ ನಮ್ಮ ಮನೆಗಳಲ್ಲೂ ಕೂಡ ನಾವು ಅಷ್ಟೇ ಪ್ರೀತಿಯಿಂದ ತೋರಿಸ್ತೀವಿ. ತುಂಬ ಚುರುಕು ಬುದ್ಧಿವಂತ ಪ್ರಾಣಿ, ವಾಸನೆಗೆ ಇದು ಹೆಚ್ಚು ಅಂದರೆ ತುಂಬ ಬೇಗ ವಾಸನೆಯನ್ನು ಗ್ರಹಿಸುತ್ತೆ. ಈ ನಿಷ್ಠೆ, ನಾಯಿ ನಿಷ್ಠೆ ಪ್ರೀತಿಯ ಒಂದು ಪ್ರತೀಕ. ಅದರ ಮನೆ ರಕ್ಷಣೆಯಾಗಿ ನಾವು ಅದನ್ನು ಬಳಸ್ಕೊಳ್ತಾ ಇರಬೇಕಾದ್ರೆ ಹೊರಗಡೆ ಪಾಪ ಅಲ್ಲಿದಾಡ್ತಾ ಇರುವಂತಹ ನಾಯಿ ನಾಯಿ ಮರಿಗಳನ್ನು ನೋಡಿದ್ರೆ ನಮಗೆ ಕರಳು ಹಿಂಡುತ್ತೆ. ನಾವು ಎಷ್ಟು ಆಹಾರವನ್ನು ಕೊಡ್ತಾ ಇದ್ದೀವೋ, ಬಿಡ್ತಾ ಇದ್ದೀವೋ, ನೀರು ಅವಕ್ಕೆ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವು ಯಾಕೋ ಇವಾಗ ಆಕ್ರಮಣಕಾರಿಯಾಗಿ ನಡ್ಕೊಳ್ತಾ ಇದೆ ಮನುಷ್ಯರ ಜೊತೆಗೆ ಅಂತಂದರೆ ಖಂಡಿತವಾಗ್ಲೂ ನಾವೇ ಕಾರಣರು. ನಾವೇ ಇದರ ಬಗ್ಗೆ ನಮ್ಮಲ್ಲಿ ಪ್ರಶ್ನೆ ಮಾಡಿಕೊಳ್ತಾ ಆತ್ಮಾವಲೋಕನವನ್ನು ನಾವು ಮಾಡ್ಕೋಬೇಕು. ಬನ್ನಿ ಕೇಳ್ಕೊಂಡು ಬರೋಣ. ಶ್ರೀಮಂತನ ಮಗಳು ಚಿತ್ರದಲ್ಲಿರ್ತಕ್ಕಂತಹ ಗೀತೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ಇನ್ನೊಂದು ಸುಭಾಷಿತ ಇದೆ, ನಿರ್ವನೋ ವಧ್ಯತೆ ವ್ಯಾಘ್ರ ನಿರ್ವ್ಯಾಘ್ರೋ ವಧ್ಯತೆ ವನಂ ತಸ್ಮಾದ್ ವ್ಯಾಘ್ರಂ ವನಂ ರಕ್ಷೇತ್ ವನಂ ವ್ಯಾಘ್ರಂ ಚ ಪಾಲಯೇತ್ ಅಂತ. ಅಂದರೆ ಒಂದು ಕಾಡು ಜೀವಂತವಾಗಿರಬೇಕು ಅಂತಂದರೆ ಆ ಕಾಡಿನಲ್ಲಿ ಮುಖ್ಯವಾದ ಒಂದು ಬಲಿಷ್ಠವಾದ ಒಂದು ಪ್ರಾಣಿ ಇರಲೇಬೇಕು. ಅದ್ಯಾವುದು ಅಂತಂದರೆ ಹುಲಿ. ಹಾಗೆ ಹುಲಿಯನ್ನು ಬದುಕಬೇಕು ಅಂತಂದರೆ, ಹುಲಿಯನ್ನು ಬದುಕಬೇಕು ಅಂತಂದರೆ ಅದಕ್ಕೆ ಆಶ್ರಯ ತಾಣವಾಗಿ ವನ ಅಂದರೆ ಕಾಡು ಕೂಡ ಇರಬೇಕು. ಹಾಗಾಗಿ ಕಾಡು ವನವನ್ನು ಹೇಗೆ ರಕ್ಷಣೆ ಮಾಡುತ್ತೋ ವನ ಕಾಡನ್ನು ರಕ್ಷಣೆ ಮಾಡುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಕಾಡನ್ನು ಕಡಿತಾ ಇದ್ದೀವಿ, ನಾವು ನಾಡು ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಕಾಡಿನಲ್ಲಿದ್ದಂತಹ ಹುಲಿ, ಚಿರತೆ ಇತ್ಯಾದಿ ಕಾಡು ಪ್ರಾಣಿಗಳು ಅವುಗಳ ಆಹಾರವನ್ನು ಹುಡುಕೊಂಡು ನಾಡಿಗೆ ಬರ್ತಾ ಇದೆ. ನಾವು ಅದನ್ನು ಬೋನಲ್ಲಿ ಕೂಡ ಹಾಕ್ತೀವಿ, ಸಿಗಲಿಲ್ಲ ಅಂತಂದರೆ ಅವುಗಳನ್ನು ಕೊಲ್ಲೋವಂತಹದಕ್ಕೂ ಕೂಡ ನಾವು ಹೇಸೋದಿಲ್ಲ. ಖಂಡಿತವಾಗಲೂ ಇದು ತುಂಬ ತಪ್ಪು. ನಮ್ಮದು ಮತ್ತೆ ಮತ್ತೆ ನಾವು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ತಾ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತಹ ಹೊತ್ತು ಇದು ಅಂತ ಅನ್ಸುತ್ತೆ. ಬೆಟ್ಟದ ಹೂ ಚಿತ್ರದಲ್ಲಿದೆ, ಸಿ ಅಶ್ವಥ್ ಹಾಡಿದ್ದಾರೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಒಣಗಿದ್ದ ತರಗೆಲೆ ತುಳಿಯುತ್ತ ಮೆಲ್ಲಗೆ ಆ ಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಹೊಲಗಳು ಬೆದರಿತ್ತು. ಜಿಂಕೆಯ ಮರಿಗಳು ಬೆಕ್ಕ

0: ಬೇಡನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ
1: ಖಂಡಿತವಾಗ್ಲೂ ಈ ಹಾಡಿನ ಒಂದು ಸಂದೇಶ ಏನಿತ್ತು ನಮ್ಮ ಎಲ್ಲ ಕಾಡು ಪ್ರಾಣಿಗಳು ಮಾಡ್ತಾ ಇವೆ ಅಂತ ಅನ್ಸುತ್ತೆ. ನಾವು ಕೂಡ ತುಂಬ ಅನಾಚಾರ ಅಪಚಾರಗಳನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ನಾವು ಓದಿದ್ವಿ, ಅವು ತೋಟ ಹೊಲ ಗದ್ದೆಗಳಿಗೆ ನುಗ್ಗಿ ಹಾಳು ಮಾಡ್ತಾ ಇದ್ದೀವಿ, ಹಾಗೆ ಹಸು ಕರುಗಳನ್ನು ದನಕರುಗಳನ್ನು ತಿಂತಾ ಇದೆ ಅಂತ ಹೇಳಿ. ಅದಕ್ಕೆಲ್ಲ ಕಾರಣ ನಾವೇ. ಇದೇ ಕಾರಣಕ್ಕೆ ಅವುಗಳಿಗೆ ವಿಷ ಇಕ್ಕಿ ಕೊಂದಂತಹ ಹೃದಯ ವಿದ್ರಾವಕ ಘಟನೆಯನ್ನು ನಾವು ನೋಡಿದ್ದೀವಿ. ಖಂಡಿತವಾಗ್ಲೂ ಅದು ಮಾಡುವಂಥದ್ದು ಮಹಾಪಾಪ, ಮಹಾತಪ್ಪು. ಹಾಗೆ

ಕಾಡಿನ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಕಾಡಿನ ರಾಜ ಸಿಂಹನನ್ನು ಮರೆಯೋದಕ್ಕೆ ಸಾಧ್ಯನಾ? ಹುಲಿ ಕೂಡ ನಮ್ಮ ರಾಷ್ಟ್ರೀಯ ಪ್ರಾಣಿ, ಹಾಗೆ ಕಾಡು ಅದು ಸ್ವಯಂ ಘೋಷಿತ ರಾಜ, ಅದು ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಕಾಡು ಪ್ರಾಣಿ. ಸಿಂಹಕ್ಕೆ ಒಂದು ಬಲವಾದ ತೀಕ್ಷ್ಣವಾದ ಹಲ್ಲುಗಳಿರುತ್ತೆ, ಹಾಗೆ ದಟ್ಟವಾದ ಕೂದಲು ಇರುತ್ತೆ ಗಂಡು ಸಿಂಹಕ್ಕೆ. ಅದನ್ನು ನಾವು ಕೇಸರ ಅಂತ ಕರಿತೀವಿ. ಕಾಡಿನ ಜೀವಜಾಲದ ಒಂದು ಸಮತೋಲನವನ್ನು ಕಾಪಾಡೋದಕ್ಕೆ ಸಿಂಹ ಕಾಡಿನ ರಾಜ ಬೇಕೇ ಬೇಕು. ಧೈರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿ ಇದನ್ನು ಪರಿಗಣಿಸಲಾಗುತ್ತೆ. ಸಿಂಹದ ಧೈರ್ಯ ಮತ್ತು ಬಲದ ಸಂಕೇತ ಅದು. ಕಾಡಿನ ರಾಜನಾಗಿ ಸ್ವಯಮೇವ ಮೃಗೇಂದ್ರ ತಾ ಅಂತ ಹೇಳ್ತಾರೆ. ಯಾರೂ ನೀನು ಬಂದು ನೀನು ಕೂತ್ಕೋ ನಿನ್ನ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಯಾರೂ ಕರೆದು ಹೇಳಿಲ್ಲ, ಯಾವ ಪ್ರಾಣಿಗಳು ಹೇಳಿಲ್ಲ. ಆದರೆ ಅದು ತನ್ನ ಗಾಂಭೀರ್ಯತೆಯಿಂದ ತನಗೆ ಹಸುವಾದಾಗ ಮಾತ್ರ ಬೇಟೆಯಾಡುತ್ತೆ. ಹಾಗೆ ಕಾಡಿನ ಎಲ್ಲ ಪ್ರಾಣಿಗಳು ಅಷ್ಟೇ, ಹಸಿವಾದಾಗ ಮಾತ್ರ ಬೇಟೆಯಾಡುತ್ತೆ. ಬೇಟೆಯಾಡುವಂತಹ ಸಮಯದಲ್ಲಿ ಕಾಡಿನಲ್ಲೇ ಅವುಗಳ ಬೇಟೆ ಸಿಗಲಿಲ್ಲ ಅಂತಂದರೆ ನಾಡಿಗೆ ಬರಲೇಬೇಕಾಗತ್ತೆ, ಬರುತ್ತವೆ. ಆದರೆ ನಾವು ಅವುಗಳನ್ನು ಕೊಲ್ತಾ ಇದ್ದೀವಿ, ಖಂಡಿತವಾಗ್ಲೂ ನಾವು ಮಾಡೋದು ಬೇಡ. ಮತ್ತೊಮ್ಮೆ ನಾವು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ಜಯಸಿಂಹ ಚಿತ್ರದಲ್ಲಿದೆ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಆನಂದ್ ಸಂಗೀತವನ್ನು ನೀಡಿದ್ದಾರೆ.

ಹಾಗೆ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಪುಟ್ಟ ಪಕ್ಷಿ ಗುಬ್ಬಿ, ಒಂದು ಚಿಕ್ಕದಾದ ಒಂದು ಸುಂದರವಾದ ಪಕ್ಷಿ ಇದು. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಮೇಲ್ಛಾವಣಿಗಳಲ್ಲಿ ಮರಗಳಲ್ಲಿ ಹಾಗೆ ತೋಟಗಳ ಬಳಿ ಕಂಡು ಬರ್ತಾ ಇತ್ತು. ಆದರೆ ನಗರ ಪ್ರದೇಶದಲ್ಲಿ ದೂರಬೀನ್ ಹಾಕ್ಕೊಂಡು ಹುಡುಕಿದ್ರೂ ಸಿಗ್ತಾ ಇಲ್ಲ. ಇವು ತುಂಬ ವೇಗವಾಗಿ ಹಾರುತ್ತೆ, ಮುದ್ದು ಮುದ್ದಾಗಿ ಇರುತ್ತೆ. ಧಾನ್ಯಗಳನ್ನು ತಿನ್ಕೊಂಡು, ಸಣ್ಣ ಪುಟ್ಟ ಕೀಟಗಳನ್ನು ತಿನ್ಕೊಂಡು, ಅಕ್ಕಿ ಬೀಜಗಳನ್ನು ತಿನ್ಕೊಂಡಿರುತ್ತೆ. ಗುಬ್ಬಿ ಗೂಡು ಕಟ್ಟೋದ್ರಲ್ಲಿ ಬಹಳ ಚತುರವಾದಂತಹ ಪಕ್ಷಿ. ಅದೆಷ್ಟೇ ಮಳೆ ಬರಲಿ, ಸಿಡಿಲು ಬರಲಿ, ಆ ಗುಬ್ಬಿ ಗೂಡಿಗೆ ಮಾತ್ರ ಏನೂ ಆಗಲ್ಲ. ತನ್ನ ಮರಿಗಳಿಗೆ ತುಂಬ ಕಾಳಜಿ ವಹಿಸುತ್ತೆ. ಬೆಳಗಿನ ಸಮಯದಲ್ಲಿ ಮಧುರವಾಗಿ ಕೂಗೋದಕ್ಕೆ ಆರಂಭ ಆಗುತ್ತೆ. ಆದರೆ ಗುಬ್ಬಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂತಹ ಕಾರಣ ನಮಗೆಲ್ಲ ಗೊತ್ತೇ ಇದೆ. ನಾವೆಲ್ಲ ಉಪಯೋಗಿಸ್ತಾ ಇರುವಂತಹ ಮೊಬೈಲ್ ಟವರ್ ಕಿರಣಗಳು, ಮರಗಳ ಕಡಿತ, ಹಾಗೆ ನಗರೀಕರಣ ನಾವು ಜಾಸ್ತಿ ಆಗ್ತಾ ಇರೋದ್ರಿಂದ, ಹಾಗಾಗಿ ಇವುಗಳನ್ನೆಲ್ಲ ಮತ್ತೆ ನಾವು ನಗರಕ್ಕೂ ನಮ್ಮ ಜೊತೆಯಲ್ಲೂ ನಾವು ಆವಾಹನೆ ಮಾಡಿಕೊಳ್ಬೇಕು, ಆಹ್ವಾನ ಮಾಡಬೇಕು ಅಂತಂದರೆ, ಮನೆಗಳ ಬಳಿ ನೀರು ಇಡೋವಂಥದ್ದಾಗಲಿ, ಧಾನ್ಯ ಇಡೋವಂಥದ್ದಾಗಲಿ, ಮರಗಳನ್ನು ನೆಡೋದ್ರಾಗಲಿ, ಗೂಡು ಕಟ್ಟೋದಕ್ಕೆ ಸುರಕ್ಷಿತವಾದ ಜಾಗವನ್ನು ಬಿಡೋದಾಗಲಿ ನಾವು ಮಾಡ್ತಾ ಹೋದಾಗ ಖಂಡಿತವಾಗಲೂ ಗುಬ್ಬಿ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಒಬ್ಬ ಸದಸ್ಯನಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅನಿಸುತ್ತೆ. ಮನದ ಮರಿಯಲ್ಲಿ ಚಿತ್ರದಲ್ಲಿರ್ತಕ್ಕಂತಹ ಗುಬ್ಬಿಯ ಹಾಡನ್ನು ಕೇಳೋಣ. ಅನನ್ಯ ಭಗತ್ ಅವರು ಹಾಡಿರುವಂತಹ ಗೀತೆ ಬಸವಣ್ಣ ಮಲ್ಲಹಳ್ಳಿ. ಈ ಗೀತೆಯನ್ನು ರಚನೆ ಮಾಡಿದ್ದಾರೆ ಎಂ ಎಸ್ ತ್ಯಾಗರಾಜ, ಸಂಗೀತವನ್ನು ನೀಡಿದ್ದಾರೆ.

ಒಟ್ಟಿನಲ್ಲಿ ಗಾನಗಂಗೆಯ ಒಂದು ಸಂದೇಶ ಇಷ್ಟೇ. ನಾವು ಹಸಿದಂತಹ ಪ್ರಾಣಿಗಳಿಗೆ ಆಹಾರ ನೀಡದಿರಬಹುದು, ನೀರು ಕೊಡುವಂಥದ್ದಿರ್ಬೋದು, ಮಾಡೋಣ. ಪ್ರಾಣಿಗಳನ್ನು ಹಿಂಸೆ ಮಾಡದೆ ಪ್ರೀತಿಯಿಂದ ನೋಡಿಕೊಳ್ಳೋಣ. ಗಾಯಗೊಂಡಂತಹ ಪ್ರಾಣಿಗಳು ನಮಗೇನಾದರೂ ಕಂಡ್ರೆ ಅವುಗಳಿಗೆ ಚಿಕಿತ್ಸೆ ಕೊಡುವಂತಹ ಅಥವಾ ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡೋಣ. ಅದಕ್ಕಾಗಿಯೇ ಸಂಘ ಸಂಸ್ಥೆಗಳಿರುತ್ತವೆ. ಪರಿಸರವನ್ನು ರಕ್ಷಿಸಿ ಪ್ರಾಣಿಗಳ ವಾಸಸ್ಥಳವನ್ನು ನಾವು ಉಳಿಸೋಣ. ಪ್ರಾಣಿಗಳ ಮೇಲೆ ದಯೆ ತೋರಿಸೋದು ಮಾನವೀಯತೆಯ ಒಂದು ಧರ್ಮ. ಪ್ರಾಣಿಗಳನ್ನು ಪ್ರೀತಿಸೋಣ, ಪ್ರಕೃತಿಯನ್ನು ಕಾಪಾಡೋಣ, ಮೂಕ ಜೀವಿಗಳಿಗೆ ಬದುಕುವಂತಹ ಹಕ್ಕನ್ನು ನಾವು ಕಲ್ಪಿಸೋಣ, ದಯೆ ತೋರಿಸೋಣ, ಪ್ರಾಣಿ ಪಕ್ಷಿಗಳನ್ನು ಉಳಿಸೋಣ ಅಂತಹ ಒಂದು ಸಂದೇಶದೊಂದಿಗೆ ಇಂದಿನ ಗಾನಗಂಗೆ ಮುಕ್ತಾಯ ಆಗ್ತಾ ಇದೆ.

ಇದು ಇಂದಿನ ಗಾನಗಂಗೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಸುನ್ಹೆರೆ ಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ ಮುಕೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಯಲ್ಲಿ ಮೂಡಿಬಂದಿದೆ. ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದ್ದಾರೆ.

ಲಾಲ್ ಪತ್ತರ್ ಚಿತ್ರದಿಂದ ಆಯ್ದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಡಿದ್ರು ದೇವ್ ಕೊಹ್ಲಿ ಅವರ ಗೀತೆಯನ್ನು. ಈ ಗೀತೆಗೆ ಸಂಗೀತವನ್ನು ನೀಡಿದ್ದವರು ಶಂಕರ್ ಜೈಕಿಶನ್. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಟ್ಯಾಕ್ಸ್.

ಸಿ ಡ್ರೈವರ್ ಚಿತ್ರದಿಂದ ಆಯ್ದ ಗೀತೆ ತಲತ್ ಮೆಹಮೂದ್ ಅವರ ಧ್ವನಿಯಲ್ಲಿ ಸಾಹಿರ್ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಬಿಸಾಲ್ಬಾದ್ ಚಿತ್ರದ ಗೀತೆಯನ್ನು ಕೇಳೋಣ ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ. ಶಕೀಲ್ ಪದಯಾನಿ ಅವರ ಸಾಹಿತ್ಯಕ್ಕೆ ಹೇಮಂತ್ ಕುಮಾರ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಇನ್ನು ಮುಂದೆ ಕೇಳೋಣ ಕಾಲಾಬಜಾರ್ ಚಿತ್ರದಿಂದ ಆಯ್ದ ಗೀತೆಯನ್ನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಮೊಹಮ್ಮದ್ ರಫಿ, ಶೈಲೇಂದ್ರ ಅವರ ರಚನೆ ಇದು, ಎಸ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಹೀಗಿದೆ ಕುದರತ್ ಚಿತ್ರದಿಂದ ಆಯ್ದದ್ದು. ಮಜ್ರೂ ಸುಲ್ತಾನ್ಪುರಿಯವರ ಗೀತೆಗೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿರುವಂತಹ ಕಲಾವಿದರು ಕಿಶೋರ್ ಕುಮಾರ್.

ಎರಡು ಕನಸು ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಯ ರಚನಾಕಾರರು ಚಿ ಉದಯಶಂಕರ್, ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ.

ಕುಲಗೌರವ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಪಿ ಸುಶೀಲ. ಆರ್ ಎನ್ ಜಯಗೋಪಾಲ್ ವಿರಚಿತ ಈ ಗೀತ ರಚನೆಗೆ ಸ್ವರಕಲ್ಪನೆ ಟಿ ಜಿ ಲಿಂಗಪ್ಪ ಅವರಿಂದ.

ಪ್ರೇಮಮಯಿ ಚಿತ್ರದ ಗೀತೆಯನ್ನು ಕೇಳೋಣ. ಕೆ ಜೆ ಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ವಿಜಯ್ ನರಸಿಂಹ ಹಾಡು ಇದು. ಆರ್ ಸುದರ್ಶನಂ ಸಂಗೀತವನ್ನು ನೀಡಿದ್ದಾರೆ.

ಪ್ರತಿಜ್ಞೆ ಚಿತ್ರದ ಗೀತೆ ಇದು. ಪೀಠಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಇವರೊಂದಿಗೆ ಕೆ ಜಮುನಾರಾಣಿ ಅವರ ಧ್ವನಿಯನ್ನು ಕೂಡ ಕೇಳಬಹುದು. ಟಿ ಸದಾಶಿವಯ್ಯ ಅವರ ರಚನೆ, ಎಸ್ ಹನುಮಂತರಾವ್ ರಾಗ ಜೋಡಣೆ ಮಾಡಿದ್ದಾರೆ.

ಸ್ವಯಂವರ ಚಿತ್ರದಿಂದ ಆಯ್ದ ಗೀತೆ. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದ್ದು.

ಅಮ್ಮ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಯಶ್ ಜಾನಕಿ ಹಾಡಿದ್ದಾರೆ ಜಿ ವಿ ಅಯ್ಯರವರ ಈ ಗೀತೆಯನ್ನು. ಟಿ ಜಿ ಲಿಂಗಪ್ಪ ಸಂಗೀತಕ್ಕೆ ಅಳವಡಿಸಿದ್ದಾರೆ.

ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಗಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ. ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಸುಮ್ ಸುಮ್ಕೆ ಯಾಕಿಂಗೆ ನೀ ತಂತೆ ಮಾಡ್ತೀನಿ.

0: ನನ್ನವನೇ ಈ ರಾಜ ನನ್ನವನೇ ನಿನ್ ಸೇರೋಗ್ಬಿಟ್ಟೇನೆ ಸೌದಿ ಅಂತ ಬಂದ್ರೆ ನೀನು ಕೊಯ್ತೀನಿ ಮೂಗನ್ನೇ ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ ನನ್ ಸುದ್ದಿಗ್ ನೀ ಬಂದ್ರೆ ಮುರಿತೀನಿ ಸ್ವಂತ
1: ದೇವ್ರೆ ಕಾಪಾಡ್ಬೇಕು ನೀನೆ
2: ರಾಜ
1: ಗಂಡು ಬೀರು ಬುಡ್ಗೆ ನಿನ್ನ ಬಾಯಿ ಮುಚ್ಚಿಕೋ ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ

0: ತೋಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟೋಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳ ಅವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳ ಅವಳೆ. ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗೆ, ಆ ಹುಡ್ಗಿ ಜೊತೆಯಾಗೆ, ಆ ಹುಡ್ಗಿ ಜೊತೆಯಾಗೆ.
1: ಅಯ್ಯೋ ದೇವ್ರೆ, ಕಾಪಾಡ್ಬೇಕು ನೀ.

ಇದುವರೆಗೆ ಸವಿ ನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 11:30. ನಮ್ಮ ಮುಂದಿನ ಕಾರ್ಯಕ್ರಮ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸಮಯ 12 ಗಂಟೆ ಆಗ್ತಾ ಇದೆ. ಈಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು

0: ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ಗಳು ಬರ್ತಾವ, ಎಲ್ಲಿ ಪೋರ್ಟ್ ಇರ್ತದೋ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುವುದು
1: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ಡಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್, ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50ರಷ್ಟು ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ ವೈದ್ಯೆ ಹಾಗೂ ಸಾಹಿತಿ. ಶಿಶು ಸಾಹಿತ್ಯಕ್ಕೆ ಅನುಪಮ ಕೊಡುಗೆ ನೀಡಿದವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಅನಂತ ಗೀತಾ, ಶ್ವೇತಾಂಬಿ, ಹಿಮದಹು, ಸ್ನೇಹ ಪಲ್ಲವಿ ಅಲ್ಲದೆ ಇನ್ನೂ ಅನೇಕ ಲೇಖನ, ಕಥೆ, ಕಥಾ ಸಂಕಲನಗಳು ಡಾಕ್ಟರ್ ಅನುಪಮಾ ಅವರ ಸಾಹಿತ್ಯ ಗೂಡಿನಲ್ಲಿರುವ ಮತ್ತು ಪ್ರತಿಯೊಂದು ಲೇಖನ ಕಥೆಗಳಲ್ಲಿ ಅವರ ಮನೋವಿಶ್ಲೇಷಣೆಗಳು ಓದುಗನನ್ನ ಹಿಡಿದಿಡುತ್ತವೆ. ಬನ್ನಿ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. ಕೇಳೋಣಲ್ಲ.
1: ಕನ್ನಡ ಸಾರ್ವತ ಲೋಕದಲ್ಲಿ ಅನುಪಮಾ ನಿರಂಜನ್ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದವರು. ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಎಂದೇ ಹೇಳಬಹುದು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ಜನಮನದಲ್ಲಿ ಇಂದಿಗೂ ಹಸಿರಾಗಿ ಉಳಿದವರು. ಕಥೆ, ಕಾದಂಬರಿ, ಶಿಶು ಸಾಹಿತ್ಯ, ಕವನ, ಕಥನ, ವೈದ್ಯಕೀಯ ಲೇಖನಗಳು, ದಾಂಪತ್ಯ ಕಲೆ, ವಿಜ್ಞಾನ, ಹೀಗೆ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡವರು. ಅನುಪಮಾ ಅವರ ಆತ್ಮಚರಿತ್ರೆ ನೆನಪು ಸಿಹಿ ಕಹಿ ಜನಮನದಲ್ಲಿ ಇಂದಿಗೂ ಅಳಿಸದೆ ಉಳಿದು ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಉತ್ತೇಜನ ನೀಡುವಂತಿದೆ. ಅನುಪಮಾ ಅವರಿಗೆ ಆತ್ಮಕಥೆ ಬರೆಯುವ ಇಚ್ಛೆಯೇ ಇರಲಿಲ್ಲ. 1982ರಲ್ಲಿ ಎರಡನೇ ಬಾರಿ ಕ್ಯಾನ್ಸರ್ ರೋಗಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ತೀರ ಅಶಕ್ತತೆ ಮತ್ತು ನೋವಿನಿಂದ ನರಳುತ್ತಾರೆ. ಇಂಥಿತಿಯಲ್ಲಿ ಅನುಪಮಾ ಅವರಿಗೆ ತಮ್ಮ ಆತ್ಮಕಥೆಯನ್ನು ಬರೆಯಬೇಕೆಂಬ ವಿಚಾರ ಹೊಳೆಯುವುದು. ಅವರು ಒಬ್ಬ ವೈದ್ಯೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಸಾಹಿತಿಯಾಗಿ ಅನುಭವಿಸಿದ ನೋವು ನನ್ನ ಕ್ಷಣಗಳನ್ನು 4 ಮಂದಿಯಲ್ಲಿ ಹಂಚಿಕೊಂಡರೆ ಉಳಿದ ತಮ್ಮ ಜೀವನ ಸಹ್ಯವಾಗುವುದು ಎಂಬ ಸಕಾರಾತ್ಮಕ ಭಾವನೆಯಿಂದ ಆತ್ಮಕಥನ ಬರೆಯುತ್ತಾರೆ. ಇದು ತರಂಗ ಪತ್ರಿಕೆಯಲ್ಲಿ 37 ಕಂತುಗಳಾಗಿ ಪ್ರಕಟಗೊಂಡು ಜನಮನ್ನಣೆಯನ್ನು ಪಡೆಯಿತು. ಶಿವರಾಮಯ್ಯ, ಲಕ್ಷ್ಮೀ ದೇವಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ ಅನುಪಮಾ ಅವರು ಹಿರಿಯಕ್ಕ. 1934 ಮೇ 17ರಂದು ತೀರ್ಥಹಳ್ಳಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ತಂದೆಗೆ ಕಥೆ ಪುಸ್ತಕಗಳನ್ನು ಓದುವುದೆಂದರೆ ಆಗುತ್ತಿರಲಿಲ್ಲ. ಅನುಪಮಾ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕದ್ದು ಕದ್ದು ಕಥೆಗಳು ಓದುತ್ತಿದ್ದರು. ತಂದೆ ನೌಕರಿ ಮಾಡುತ್ತಿದ್ದರೂ ದೊಡ್ಡ ಕುಟುಂಬ ನಿರ್ವಹಣೆ ಅವರಿಗೆ ಕಷ್ಟದಾಯಕವಾಗಿತ್ತು. ಆದಾಗ್ಯೂ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಕೊಡಿಸಿದರು. ನೇಕಾರ ಕುಟುಂಬದ ಇವರ ಮನೆಯಲ್ಲಿ ಮೊದಲಿಗೆ 4 ಮಗ್ಗಗಳಿದ್ದು ಗಂಡಸರು ಮಗ್ಗ ನೇಯುತ್ತಿದ್ದರು. ಅನುಪಮಾ ಅವರು 13 ವರ್ಷದವರಿದ್ದಾಗಲೇ ಗಂಭೀರವಾಗಿ ಕಥೆ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಆಗಲೇ ನಯನ, ಶುಭ ಎಂಬ 2 ಕಥಾ ಸಂಕಲನಗಳನ್ನು ಸಿದ್ಧಪಡಿಸುತ್ತಾರೆ. ಅನುಪಮಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಅಶಕ್ತವೆನಿಸಿದರೂ ಸಹ SSLC ಪರೀಕ್ಷೆ ಪಾಸು ಮಾಡಿ KBZ ಕಾಂಬಿನೇಷನ್ ತೆಗೆದುಕೊಂಡು ಮಹಾರಾಣಿ ಕಾಲೇಜನ್ನು ಸೇರುತ್ತಾರೆ. ಕಾಲೇಜಿನಲ್ಲಿಯೂ ಸಹ ಗೆಳತಿಯರೆಲ್ಲ ಸೇರಿ ಕಥೆ ಕಾದಂಬರಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಆಧುನಿಕ ಸಾಹಿತ್ಯದ ಅಭ್ಯಾಸವೇ ಇವರ ಬರವಣಿಗೆಯ ಮುಖ್ಯ ಸಿದ್ಧತೆಯಾಯಿತು. ಅನಕೃ ಕಾದಂಬರಿಗಳೆಂದರೆ ಅನುಪಮಾ ಅವರಿಗೆ ಅಚ್ಚುಮೆಚ್ಚು. ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅನುಪಮಾ ಅವರಿಗೆ ಸ್ಫುರದ್ರೂಪಿಯಾದ ರಾಜಕೀಯ ರಂಗದಲ್ಲಿದ್ದ ಕುಳಂದ ಶಿವರಾಯರ ಪರಿಚಯವಾಗುವುದು, ಅವರು ಕಥೆಗಾರರು ಎಂಬ ವಿಷಯ ಕೇಳಿ ಅನುಪಮಾ ಅವರಿಗೆ ತೀವ್ರ ಸಂತೋಷವಾಗುವುದು. ಅನುಪಮಾ ಅವರು ತಮ್ಮ ಕಥೆಗಳನ್ನು ಅವರಿಗೆ ಕಳುಹಿಸಿದಾಗ ನಿರಂಜನ್ ಅವರು ಕರಳನ್ನು ಓದಿ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಇದೇ ಅವರಿರುವರ ಸ್ನೇಹಕ್ಕೆ ನಾಂದಿ ಹಾಡಿತು. ನಂತರ ಈ ಸ್ನೇಹವೇ ಪ್ರೇಮಕ್ಕೆ ತಿರುಗುವುದು. ನಿರಂಜನ್ ಅವರು ಜಾತಿ ರೂಪ ಯಾವುದನ್ನೂ ನೋಡದೆ ಬರೀ ತನ್ನ ಕಥಾಕೌಶಲವನ್ನು ನೋಡಿ ಮೆಚ್ಚಿದುದು ಅನುಪಮಾ ಅವರಿಗೆ ಅತ್ಯಂತ ಆನಂದದ ಸಂಗತಿಯಾಯಿತು. ನಿರಂಜನ್ ಅವರು ಅನುಪಮಾ ಅವರ ಶಿಕ್ಷಣಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಿದ್ದರು, ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅನುಪಮಾ ಮತ್ತು ನಿರಂಜನ್ ಇಬ್ಬರೂ ಸೇರಿ ಅನಕೃವರನ್ನು ಭೇಟಿಯಾಗಿ ಬರುತ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಇಷ್ಟ ಅನ್ನುವಂತೆ ಅನುಪಮಾ ಅವರಿಗೆ ಕನ್ನಡ ಸಾಹಿತ್ಯವನ್ನು ಓದುವ ಆಸೆ, ಜೊತೆಗೆ ಡಾಕ್ಟರ್ ಆಗಬೇಕೆಂಬ ಆಸೆಯೂ ತೀವ್ರವಾಗಿತ್ತು. ಇವರು ಇಂಟರ್ಮೀಡಿಯೇಟ್ ಇದ್ದಾಗ ಇವರ ವಿಜಯ ಕಥೆಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಇವರ ಕಣ್ಮಣಿ ಕೃತಿಗೆ ಚದುರಂಗರು ಮುನ್ನಡಿಯನ್ನು ಬರೆಯುತ್ತಾರೆ. 1992ರಲ್ಲಿ ಇವರು ಕಣ್ಮಣಿ ಕಾದಂಬರಿ ಪ್ರಕಟವಾಯಿತು. ಆಗ ಅವರಿಗೆ ಕೇವಲ 18 ವರ್ಷ. ಪಾಳೆಯಗಾರರ ಶೃಂಖಲೆಯಲ್ಲಿ ತೊಳೆ ಒದ್ದಾಡುವ ಹೆಣ್ಣಿನ ಕಥೆಯೇ ಇದರ ಹೂರಣವಾಗಿತ್ತು. ಅಂದಿನ ಕಾಲದಲ್ಲಿ ಖ್ಯಾತ ಸಾಹಿತಿಗಳಾದ ವಾಣಿ, ತ್ರಿವೇಣಿ ಮೊದಲಾದವರ ಸ್ನೇಹ ಬೆಳೆಸಿ ಅವರ ಸಂದರ್ಶನವನ್ನು ಮಾಡುತ್ತಾರೆ ಅನುಪಮಾ ಅವರು. 1956ರ ಫೆಬ್ರವರಿ 2ರಂದು ಅನುಪಮಾ ಮತ್ತು ನಿರಂಜನ್ ಅವರ ಮದುವೆ. ಒಡಹುಟ್ಟಿದವರು, ತಂದೆ ತಾಯಿ, ಬಂಧು ಬಳಗದವರು ಯಾರೂ ಇಲ್ಲದೆಯೇ ಸರಳ ರೀತಿಯಲ್ಲಿ ನಡೆಯುವುದು. ವಿವಾಹದ ನಂತರ ಅನುಪಮಾ ಅವರ ನಡವಳಿಕೆಗಳು, ಅಭಿರುಚಿ, ಬರವಣಿಗೆ ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ನಿರಂಜನ್ ಅವರು ಸತಿಗೆ ಎಲ್ಲಾ ರೀತಿಯಿಂದ ಗುರುವಾಗಿದ್ದರು. 1956ರ ಡಿಸೆಂಬರ್ನಲ್ಲಿ ಕಾಲೇಜಿನಲ್ಲಿ ಅನುಪಮಾ ಅವರ ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂದಿತ್ತು. ಅನುಪಮಾ ಅವರು MBBS ಪಾಸ್ ಆಗಿದ್ದರು. ತಿಂಗಳಿಗೆ 75 ರೂಪಾಯಿಯಂತೆ ಹೌಸ್ ಸರ್ಜನ್ ಆಗಿ ಚಲುವಂಬ ಆಸ್ಪತ್ರೆಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಪಮಾ ಅವರು ಶ್ವೇತಾಂಬರಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದು ದಾದಿಯರ ಸಂತೋಷ ಮತ್ತು ಸಂಕಟಗಳನ್ನು ತಿಳಿಸುವ ಕೃತಿ. ಅನುಪಮಾ ಅವರು ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಮಪ್ರಮಾಣದ ಆರೈಕೆಯನ್ನು ನೀಡಿದರು. ಬರಹಗಾರನ ಹೆಂಡತಿಯಾಗಿ ಇರುವುದು ಅನುಪಮಾ ಅವರಿಗೆ ಸುಲಭದ ಮಾತಾಗಿರಲಿಲ್ಲ. ಎಲ್ಲ ಬರಹಗಾರರಂತೆ ನಿರಂಜನ್ ಅವರೂ ಸಹ ಲಹರಿಯ ಮನುಷ್ಯ. ಸಿಗರೇಟ್ ಅನ್ನು ವಿಪರೀತವಾಗಿ ಸೇದುತ್ತಿದ್ದರು. ಈ ಚಟವನ್ನು ಅನುಪಮಾ ಅವರಿಗೆ ಬಿಡಿಸಲಾಗಲಿಲ್ಲ. ವೈದ್ಯ ವೃತ್ತಿಯಿಂದ ಹಗಲೆಲ್ಲ ದಣಿದ ದೇಹಕ್ಕೆ ತಡರಾತ್ರಿಯವರೆಗೆ ಕೂತು ಬರೆಯಲು ಆಗುತ್ತಿರಲಿಲ್ಲವಾದರೂ ಬರವಣಿಗೆ ಅವರಿಗೆ ಖುಷಿ ನೀಡುತ್ತಿದ್ದುದರಿಂದ ಕಷ್ಟಪಟ್ಟಾದರೂ ರಾತ್ರಿ ಹೇಗೋ ಬರೆದು ಮುಗಿಸುತ್ತಿದ್ದರು. ಈ ಶ್ರಮ ಜೀವನವೇ ಅವರನ್ನು ಲೇಖಕಿಯನ್ನಾಗಿ ಮಾಡಿತು. ಅಂತರ್ಜಾತೀಯ ವಿವಾಹದಿಂದಾಗಿ ಅನುಪಮಾ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ. ನಿರಂಜನ್ ಅವರಿಗೆ ಮದುವೆಯಾಗಲು ಬ್ರಾಹ್ಮಣರ ಹುಡುಗಿ ಸಿಗಲಿಲ್ಲವೇನೋ ಎಂದು ಓಣೆಯ ಜನ ಗೇಲಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾಗಲಿ ನಮ್ಮ ಪ್ರೇಮ ವಿವಾಹ ಗಟ್ಟಿಯಾಗಿರಲಿ ಎಂದು ನಿರಂಜನ್ ಅವರು ಹೇಳುತ್ತಿದ್ದರು. ಧಾರವಾಡ ಸಾಹಿತ್ಯಿಕ ಕೇಂದ್ರ ನಿರಂಜನ್ ಮತ್ತು ಅನುಪಮಾ ಅವರು ಒಂದೊಮ್ಮೆ ಧಾರವಾಡಕ್ಕೆ ಬಂದು ನೆಲೆಸುತ್ತಾರೆ. ಚೊಚ್ಚಲ ಗರ್ಭಿಣಿಯಾಗಿದ್ದಾಗ ಧಾರವಾಡದ ಸಾಹಿತಿಗಳ ಪ್ರೀತಿ ವಿಶ್ವಾಸ ಅಭಯ ದೊರೆತು ಸಂತಸ ಭಾವ ಹೊಂದುತ್ತಾರೆ. ಅನುಪಮಾ ಅವರಿಗೆ ಮೊದಲನೇ ಮಗು ಹೆಣ್ಣಾದಾಗ ತೇಜಸ್ವಿನಿ ಎಂದು ನಾಮಕರಣ ಮಾಡುತ್ತಾರೆ. ನಿರಂಜನ್ ಅವರ ಚಿರಸ್ಮರಣೆ ಕಾದಂಬರಿಯಲ್ಲಿಯ ತೇಜಸ್ವಿನಿ ಪಾತ್ರ ಹಿಡಿಸಿರುವುದರಿಂದಲೇ ಅನುಪಮಾ ಅವರು ಮಗಳಿಗೆ ಈ ನಾಮಕರಣ ಮಾಡುತ್ತಾರೆ. ತಮ್ಮ ಮೊದಲ ಹೆರಿಗೆಯನ್ನು ಡಾಕ್ಟರ್ ರುಕ್ಮಿಣಿ ಅವರಿಂದ ಮಾಡಿಸಿಕೊಂಡ ಅನುಪಮಾ ಅವರು ಮುಂದೆ ತಾಯಿ ಮಗು ಪುಸ್ತಕವನ್ನು ಬರೆಯುತ್ತಾರೆ. ಧಾರವಾಡದಲ್ಲಿ ಕ್ಲಿನಿಕ್ ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ. ಅನುಪಮಾ ಅವರ ರೂವಾರಿ ಲಕ್ಷ್ಮಿ ಕಥಾ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿತು. ಧಾರವಾಡದಲ್ಲಿ ಅವರ ಸಾಹಿತ್ಯದ ಕೃಷಿ ಅಷ್ಟಾಗಿ ನಡೆಯಲಿಲ್ಲ ಮತ್ತು ಜಾತೀಯತೆ ಸಮಸ್ಯೆಯಿಂದಾಗಿ ಅವರು ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆ ಹಿಡಿದು ಮನೆಯ ಹತ್ತಿರವೇ ಕ್ಲಿನಿಕ್ ಪ್ರಾರಂಭಿಸುತ್ತಾರೆ. ಕಥೆ ಬರೆಯುವ ಡಾಕ್ಟರ್ ಎಂದು ಅಲ್ಲಿಯೂ ಜನಪ್ರಿಯರಾಗುತ್ತಾರೆ. ಅನುಪಮ ಅವರು ಪ್ರಜಾವಾಣಿಯಲ್ಲಿ ಸ್ವಾಸ್ಥ್ಯ ಸಮಸ್ಯೆ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಇದರ ಸಂಕಲನವೇ ಶುಭಕಾಮನೆ ಎಂದು ಪ್ರಕಟಗೊಂಡಿತು. ಅನುಪಮ ಅವರು ತಮ್ಮ ಎರಡನೇ ಮಗಳು ಸೀಮಂತಿನಿ 1 ತಿಂಗಳಾಗುವ ತಾಯಿ ಮಗು ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಕೃತಿ ಅನುಪಮಾ ಅವರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದುಕೊಟ್ಟಿತು. ಅನುಪಮಾ ಅವರು ಹೊಸ ಮನೆ ಕಟ್ಟಿಸಿದ ನಂತರ ಹಿಮದ ಹೂವು ಕೃತಿಯನ್ನು ಪ್ರಕಟಿಸುತ್ತಾರೆ. ನಂತರ ಸ್ನೇಹ ಪಲ್ಲವಿಯನ್ನು ಬರೆಯುತ್ತಾರೆ. ಅಂತರ್ಜಾತೀಯ ವಿವಾಹ ಕುರಿತಾದ ಕೃತಿ ಇದು. ಇದು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿ ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ನಿರಂಜನ್ ಅವರು ಅನುಪಮಾ ಅವರ ಕೃತಿಗಳನ್ನು ಓದುತ್ತಿದ್ದರು. ಕೆಲವೊಂದು ಕೃತಿಗಳ ಕುರಿತು ನಿರಂಜನ್ ಅವರು ಉಗ್ರವಾಗಿ ಟೀಕಿಸುತ್ತಿದ್ದರು. ಜಗತ್ತಿನ ಎಲ್ಲಾ ಸಾಹಿತ್ಯಗಳನ್ನು ಓದಿ ಬರೆದರೆ ನಿಮ್ಮ ಬರಹಕ್ಕೆ ಕಸುವು ಬರುವುದು, ಅಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ದಿನ ಬದುಕುತ್ತವೆ ಎಂದು ಸಲಹೆ ನೀಡುತ್ತಿದ್ದರು. ಗಂಡಸರಿಗೆ ಓದಲು ಬರೆಯಲು ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, 108 ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆಯಲ್ಲ, ಪ್ರತಿಭೆ. ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮಾ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕಥೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮಾ ಅವರು. ಅನುಪಮಾ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವವಾಯುವಿನಿಂದ ಬಳಲತೊಡಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮಾ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮಾ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. 100 ಸಮಸ್ಯೆಗಳು ಇದನ್ನು ಅನುಪಮಾ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮಾ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿ

0: ಹತ್ತೊಂಬತ್ನೂರ 1978 ಮಧ್ಯಭಾಗದಲ್ಲಿ ಅನುಪಮ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆ ಆದಾಗ ಕಲ್ಪನಾ ಅವರು ಅನುಪಮ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮ ಅವರು. ವೈಜ್ಞಾನಿಕ, ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನದ ಅವರು ಕೇಳಿದ್ದಕ್ಕೆ ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಪಮ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ ಸ್ನೇಹ ಯಾತ್ರೆ ಎಂಬ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮ ಅವರು 1976 ಹೊತ್ತಿಗೆ ಮಾಧ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲೇ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ ಎಚ್ ಕೆ ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು, ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕ್ಯಾನ್ಸರ್ ಎಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನೂ ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ ಸಾವಿನ ಸಮೀಪವಿದ್ದಾರೆಂದು, ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು, ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ. ನರಕಯಾತನೆಯಂತಹ ರೇಡಿಯೇಷನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶ್ವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು. ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕೆಂಬ ಹುಟ್ಟಿತ್ತು. ಹುಟ್ಟು ಸಾವುಗಳ ನಡುವಿನ ಈ ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮ ಅವರು ಅವಿರತವಾಗಿ ಓದು ಬರಹದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979 ಮುಂಬೈಗೆ ಹೋಗುವಾಗ ಅನುಪಮ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮ ಅವರಿಗೆ ಸಂತಸವನ್ನು ತಂದುಕೊಟ್ಟಿತು. ಮಗು ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮಾ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮಾ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981 ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ ಮಗಳು ಸೀಮಂತಿನಿ ಪಿಯುಸಿಯಲ್ಲಿ 3ನೇ ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮಾ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಯುರೋಪ್ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮಾ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮಾ ಅವರಿಗೆ ಇದು 3ನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್ ಮಾಡಿದಾಗ ಅನುಪಮಾ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು. ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೇ ಭಯಪಡುವ ಜನರಿರುವ ಅನುಪಮಾ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮಾ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ. ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ ಜನವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮಾ ಅವರ ಸ್ನೇಹ ಬೆಸುದು ಸಾಹಿತ್ಯ. ಕಡೆಗಾಲದಲ್ಲಿ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮಾ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರೆಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮಾ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮಾ ಅವರು ಈ ಸಲ ಅನ್ಯ ಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದಾಗ ಸಂತೋಷವೆಂದರೇನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮಾ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ ಬರವಣಿಗೆ ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮಾ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇಶ್ವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕಾದಲ್ಲಿ ಮಗಳ ಮದುವೆಯಾದದ್ದು ಅನುಪಮಾ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ ಎಂಎ ಮುಗಿ ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಬುಕ್ಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಳುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ February 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ, ಪ್ರೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
1: ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸ್ಲೆ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರು, ಧ್ವನಿ ಪಿಎ ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷಿನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
4: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೇಳಿದ್ರೆ ನಾನು ಶರತ್ ಅಂತ. ಈಗ ಅಕಸ್ಮಾತ್ ಯಾರಾದ್ರೂ ನಾನು ಸೈಬರ್ ಕ್ರೈಮ್ಗೆ ಒಳಗಾಗಿದ್ದೀನಿ, ಯಾವುದೇ ರೀತಿಯಾದ ಅಪರಾಧಕ್ಕೆ ಒಳಗಾಗಿದ್ದೀನಿ ಅಂತಂದ್ರೆ, ನೀವು 112 ನಂಬರ್ಗೆ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ. ನೀವು ಇಮಿಡಿಯೇಟ್ ಆಗಿ ಬಹಳ ನಿಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಅಲ್ಲಿ ನೀವು ದೂರನ್ನ ದಾಖಲು ಮಾಡಿ. ಅವರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದು ಅಕಸ್ಮಾತ್ ಸೈಬರ್ ಕ್ರೈಮ್ ಆಗಿದ್ದರೆ ಆ CEN ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಮ ಸೈಬರ್ ಕ್ರೈಮನ್ನು ದಾಖಲು ಮಾಡಿ. ಆಲ್ರೆಡಿ ನೀವು ಮಾಡಿದ್ದಕ್ಕೆ ಅಕ್ನಾಲೆಜ್ಮೆಂಟ್ ಒಂದು ನಿಮ್ಮ ಮೊಬೈಲ್ ಫೋನಿಗೆ ಬಂದಿರ್ತದೆ. 112 ನೀವು ಆಲ್ರೆಡಿ ಕಾಲ್ ಮಾಡಿ ಕಂಪ್ಲೇಂಟನ್ನು ದೂರನ್ನು ದಾಖಲು ಮಾಡಿರ್ತೀರಿ. ಆ ಇದು ಅಕ್ನಾಲೆಜ್ಮೆಂಟ್ ಇಟ್ಕೊಂಬಿಟ್ಟು ನೀವು ಸೆನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ FIR ದಾಖಲೆ ಮಾಡಿ. ನಿಮಗೆ ಬೇಕಾದ ಸಹಾಯವನ್ನು ನಾವು ಸಹ ಕೊಡ್ತೀವಿ. ಈಗ ನಮ್ಮನ್ನು ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ ನೀವು ನಮ್ಮನ್ನು CID ಸೈಬರ್ ಕ್ರೈಮ್ CIDನ ಫಾಲೋ ಮಾಡಿ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಮಾಹಿತಿಯನ್ನು ನಾವು ಹಾಕಿದ್ದೀವಿ ನಮ್ಮ ಟ್ವಿಟರ್ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಸೈಬರ್ ಕ್ರೈಮ್ CID ಅಂತ ಇದೆ. ಸೊ ಅದನ್ನು ನೀವು ಫಾಲೋ ಮಾಡಿ. ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಪ್ರತಿ ತಿಂಗಳು ಅವೇರ್ನೆಸ್ ಮೆಟೀರಿಯಲ್ ಹಾಕ್ತಾ ಇರ್ತೀವಿ. ಆಮೇಲೆ cyberpolicebangalore.nic.in ಅಂತ ನಮ್ಮ ವೆಬ್ಸೈಟ್, ಆ ವೆಬ್ಸೈಟಲ್ಲಿ ಕೂಡ ಬಹಳಷ್ಟು ಮಾಹಿತಿಗಳನ್ನು ಹಾಕಿರ್ತೀವಿ. ಸೊ ಅದನ್ನು ನೋಡಿ ತಿಳ್ಕೊಳ್ಳಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
8: ಪ್ರೀತಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ನೋವು ಅಥವಾ ಪೇನ್ ತಾಂತ್ರಿಕವಾಗಿ ಆನ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಆಕ್ಚುಯಲ್ ಆರ್ ಪೊಟೆನ್ಷಿಯಲ್ ಟಿಶ್ಯೂ ಡ್ಯಾಮೇಜ್ ಅಂತ ಹೇಳಲಾಗುತ್ತೆ. ನೋವು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ನೋವಿನಿಂದ ಮುಕ್ತರಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಒಂದು ಆಶಯವಾಗಿರುತ್ತೆ. ಹೀಗೆ ಈ ನೋವನ್ನ ನಿವಾರಿಸಿಕೊಡುವ ಒಂದು ಪ್ರತ್ಯೇಕ ಸ್ಪೆಷಾಲಿಟಿ ನಮ್ಮ ಇಂದಿನ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ಇರೋ ವಿಚಾರ ಬಹಳಷ್ಟು ಜನರಿಗೆ ಬಹುಶಃ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಈ ದಿನ ಆ ವಿಭಾಗದ ಒಬ್ಬ ತಜ್ಞ ವೈದ್ಯರನ್ನ ನಾವು ನಮ್ಮ ನಿಲಯಕ್ಕೆ ಆಹ್ವಾನಿಸಿದ್ದೇವೆ. ಬನ್ನಿ ಸ್ವಾಗತಿಸೋಣ ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಧಿಕಾ ಅವರನ್ನ. ಡಾಕ್ಟರ್ ರಾಧಿಕಾ ಅವರಿಗೆ ನಮ್ಮ ನಿಲಯಕ್ಕೆ ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್ ನಮಸ್ಕಾರ.
9: ನಮಸ್ಕಾರ.
8: ಹೇಳಿ ಡಾಕ್ಟರ್ ರಾಧಿಕಾ ಅವರೇ, ಮೊದಲನೇದಾಗಿ ನಿಮ್ಮ ಫೀಲ್ಡ್ ಆಫ್ ಸ್ಪೆಷಾಲಿಟಿ ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿರ್ವಹಣೆ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ.
9: ನೀವೇ ಹೇಳ್ದಂಗೆ ಪೇಯ್ನ್ ಅಥವಾ ನೋವಿನ ಡೆಫಿನೇಷನ್ ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆಕ್ಚುವಲ್ ಟಿಶ್ಯೂ ಡ್ಯಾಮೇಜ್ ಇಂದಾಗಿ ಆಗುವಂತ ನೋವನ್ನ ನಾವು ಟ್ರೀಟ್ ಮಾಡ್ತೀವಿ. ಮೇನ್ ಆಗಿ ನಾವು ಏನ್ ಟ್ರೀಟ್ ಮಾಡ್ತೀವಿ ಅಂದ್ರೆ ದೀರ್ಘಕಾಲೀನ ನೋವು, ಅಂದ್ರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನ ನಾವು ಚಿಕಿತ್ಸೆ ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದ್ರೆ ಯಾವುದೇ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತಗೊಂಡ್ರೂ ಕಡಿಮೆ ಆಗದೇ ಇರುವಂತಹ ಪೇನ್ ಇರುತ್ತೆ. ಆಮೇಲೆ ಎಲ್ಲಾ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತಹ ನೋವು ಇರಬಹುದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು ಮ್ಯಾನೇಜ್ ಮಾಡಕ್ಕೆ
8: ಇರುವಂತಹ
9: ಸ್ಪೆಷಾಲಿಟಿನೇ ಪೇನ್ ಮೆಡಿಸಿನ್ಸ್.
8: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
9: ಅದೇ ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು. ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಇಂದ ಬೆಳಿತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್ ಜೊತೆಗೆ ಪೇನ್ ಅನ್ನ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್
8: ರೇಡಿಯೇಷನ್
9: ಹೌದು ಅದ್ರ ಗಮನ ಅಷ್ಟೇ ಇರುತ್ತೆ, ಅದ್ರ ಜೊತೆಗೆ ಆಗುವಂತಹ ಪೇನ್ ಬಗ್ಗೆ ಯಾರು ಗಮನ ಕೊಡಕ್ ಹೋಗಲ್ಲ.
8: ಆ ಕ್ಯಾನ್ಸರ್ ಕಂಡೀಷನ್ ಅಲ್ಲಿ ಇರುವಂತಹ ಪೇನ್ ತುಂಬಾ ತೀವ್ರವಾದ ಪೇನ್
9: ಇರುತ್ತೆ. ಹೌದು ಸರ್, ಅಂದ್ರೆ ಕ್ಯಾನ್ಸರ್ ಇಂದಾಗಿ ಬರೋ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನ್ ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್, ಮೋಸ್ಟ್ ನೆಗ್ಲೆಕ್ಟೆಡ್ ಪೇನ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ನೋ ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಷಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್, ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗೋ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಗ ಹೆಚ್ಚಾಗ್ತಿರೋ ಮೊಬೈಲ್ ಯೂಸ್ ಇಂದಾಗಿರ್ಬೋದು ಅಥವಾ ಸಿಸ್ಟಮ್ ವರ್ಕ್ ಇಂದ, ಕಂಪ್ಯೂಟರ್ ವರ್ಕ್ ಇಂದಾಗಿ, ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಷಿಯಲ್ ಅಥವಾ ಸ್ಕೆಲಿಟಲ್ ಪೇನ್,
8: ಅದರಿಂದ
9: ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್. ಇನ್ನೊಂದು ಪೋಸ್ಟ್ ಟ್ರಾಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್. ಕೆಲವೊಂದ್ಸತಿ ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತಿನ್ 1 ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ಬಿಡುತ್ತೆ. ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗುತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರಾಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತ ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದೆನ್ 3 ಮಂತ್ಸ್ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರು ರಿಲೇಟೆಡ್ ಪೇನ್, ತುಂಬಾ
8: ಪೇಷಂಟ್ಸ್ ನರಗಳಿಗೆ ಡ್ಯಾಮೇಜ್ ಆಗೋ
9: ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೀವಿ.
8: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
9: ಅಂದ್ರೆ ಅದು 2 ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಇನ್ನೊಂದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದಂಗೆ ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ 3 ತಿಂಗಳಿಗಿಂತ ಜಾಸ್ತಿ, 3 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್. ಇನ್ನೊಂದು ತರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಸೊ ಈಗ ನಾವು ಡಿಸ್ಕಸ್ ಮಾಡಿದಂಗೆ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಅಥವಾ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು. ಇನ್ನೊಂದು ನ್ಯೂರೋಪತಿಕ್ ಪೇನ್, ನರಗಳಿಂದಾಗಿ ಬರುವಂತಹ ಪೇನ್. ಸೊ ಇದು 2 ತರದ ಪೇನ್ ಗಳನ್ನ ಡಿವೈಡ್ ಮಾಡಿ.
8: ಒಂದು ವ್ಯಕ್ತಿಗೆ ನೋವು ಅಂತ ಹೇಳಿದಾಗ ನಾವು ಅದನ್ನ ಹೇಗೆ ಆ ನೋವಿನ ತೀವ್ರತೆಯನ್ನ ಹೇಗೆ ನಾವು ಅಸೆಸ್ ಮಾಡಬಹುದು, ಹೇಗೆ ಅಳತೆ ಮಾಡಬಹುದು ನಾವು?
9: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಿಸ್ಟ್ರಿಯಿಂದಾಗಿ ಸರ್, ಅಂದ್ರೆ ನಾವು ಎಲ್ಲರಿಗೂ ಹೇಗಿರುತ್ತೆ ಹೇಗಾಯ್ತು ಅಂತ, ಎಲ್ಲರಿಗೂ ಹೆಂಗಿರುತ್ತೆ ಅಂತಂದ್ರೆ ಪೇನ್ ಮೆಡಿಸಿನ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆ ತರ ಇರುತ್ತೆ. ಬಟ್ ನಮ್ದ್ರಲ್ಲಿ ಟ್ಯಾಬ್ಲೆಟ್ಸ್ ಮೇನ್, ಅಂದ್ರೆ ನಾವು ಟ್ರೀಟ್ಮೆಂಟ್ ಮೇನ್ ಆಪ್ಷನ್ ಟ್ಯಾಬ್ಲೆಟ್ಸ್ ಅಲ್ಲ ಸರ್. ಮೇನ್ ಆಗಿ ನಮ್ದು ಏನಂದ್ರೆ ಹೇಗೆ

0: ಬಂತು, ಪೇಯಿನ್ ಜನರೇಟರ್ಸ್ ಅಂತ ನಾವು ಫಸ್ಟ್ ಕಂಡು ಹಿಡಿತೀವಿ, ಅಂದ್ರೆ ಎಲ್ಲಿಂದಾಗಿ ಪೇಯಿನ್ ಬಂತು,
1: ಮೂಲೆ
0: ಎಲ್ಲಿ ಅಂತ. ಸೊ ನಮ್ಗೆ ಈಗ ಅದೇ ಬ್ಯಾಕ್ ಪೇನ್ ಅಂದ ತಕ್ಷಣ ಎಲ್ಲ ಬ್ಯಾಕ್ ಪೇನ್ಗಳು ಸಯಾಟಿಕ್ ಅಥವಾ ಡಿಸ್ಕ್ ರಿಲೇಟೆಡ್ ಪೇನ್ಗಳು ಇರಲ್ಲ. ಎಷ್ಟೊಂದ್ಸತಿ ಕೆಲವೊಂದು ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಈಗ ಬಟಕ್ ಪೇನ್ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ ಸೇಕ್ರೋ ಐಲಿಯಕ್ ಜಾಯಿಂಟ್ ಅಂತ ಇರುತ್ತೆ, ಸೊ ಅದರಿಂದ ಬರುವಂತಹ ಪೇನ್ಗಳಿರ್ಬೋದು, ಅಥವಾ ಎಷ್ಟೊಂದ್ಸತಿ ಟೇಲ್ ಬೋನ್ ಪೇನ್ ಅದು ಕೂಡ ಸಯಾಟಿಕ್ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಪೇಷಂಟ್ಸ್. ಸೊ ಅದನ್ನ ನಾವು ಪೇನ್ ಅನ್ನ ಕಂಡು ಹಿಡಿಯೋದು ನಮ್ದು ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಟೇಕಿಂಗ್ ಅಂದ್ರೆ ಪೇಷಂಟ್ಗೆ ಹೇಗೆ ಶುರುವಾಯಿತು ವಿವರವಾಗಿ, ಯಾವಾಗ ಶುರುವಾಯಿತು, ಯಾವ ತರ ಶುರುವಾಯಿತು, ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದಾಗಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಪೇಯಿನ್ನ ಎಷ್ಟು ಇದೆ ಅಂತ. ಆಮೇಲೆ ಕೆಲವೊಂದು ಸ್ಕೋರಿಂಗ್ ಗಳನ್ನ ಇಟ್ಕೊಂಡಿರ್ತೀವಿ ಸರ್, ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ ಜೀರೋದಿಂದ ಹತ್ತರವರೆಗೆ ಸ್ಕೋರ್ ಇರುತ್ತೆ. ಸೊ ಜೀರೋ ಟು ತ್ರೀ ಅಂದ್ರೆ ಸ್ವಲ್ಪ ನೋವು, ಅಂದ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ. ಸೊ ತ್ರೀ ಟು ಫೈವ್ ಅಂದ್ರೆ ಜಾಸ್ತಿ ನೋವು, ಅದರಿಂದ ಅವ್ರಿಗೆ ದೈನಂದಿನ ಕೆಲಸ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತಾ ಇದೆ. ಫೈವ್ ಮತ್ತೆ ಅಬೋ ಅಂದ್ರೆ ಫೈವ್ ಟು ಸೆವೆನ್ ಅಂದ್ರೆ ಕಂಟಿನ್ಯೂಸ್ ಪೇನ್ ಇದ್ದೇ ಇರುತ್ತೆ, ಏನೇ ಮಾಡಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. ಸೆವೆನ್ ಅಂಡ್ ಅಬೋ ಅಂದ್ರೆ ಸಿವಿಯರ್ ಪೇನ್, ಅಂದ್ರೆ ಹೈಯೆಸ್ಟ್ ಪೇನ್, ಅವ್ರಿಗೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ ಅಂತ. ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪೇಷಂಟ್ಸ್ ಈಗ ಅರ್ಥ ಆಗದಿದ್ದವರಿಗೆ ಏನಂದ್ರೆ, ಒಂದ್ ರೂಪಾಯಿಯಲ್ಲಿ ಎಷ್ಟು ಭಾಗ ಪೇನ್ ಇದೆ, 50 paisa ಪೇನ್ ಇದೆಯಾ, ಅಥವಾ ಮುಕ್ಕಾಲ್ ಭಾಗ ಪೇನ್ ಇದೆ, ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ ಹದಿನಾರಾಯಣ ಎಷ್ಟು ನೋವಿದೆ, ಅರ್ಧ ಭಾಗ ನೋವಿದೆ,
1: ಅರ್ಥ
0: ಆಗುತ್ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನೊಂದೇನಂದ್ರೆ ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಮಕ್ಕಳಲ್ಲಿ ಚಿತ್ರಗಳ ಮೂಲಕ ತೋರಿಸ್ತೀವಿ, ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಮೂಲಕ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
1: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟಿಷನರ್ಸ್ ಇರ್ಬೋದು, ಮನೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರ್ಬೋದು, ಅಥವಾ ಗೊತ್ತಿರೋ ವೈದ್ಯರು ಇರ್ಬೋದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
0: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚ್ ಆಕ್ಚುಲಿ ಹೊಸ್ತಲ್ಲ ಸರ್, 40 years ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ
1: ಪ್ರಾಮುಖ್ಯತೆ
0: ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ ಕರ್ನಾಟಕದಲ್ಲೇ ಒಂದ್ 300-400 ಜನ ಇದೀವಿ ಅಷ್ಟೇ. ಸೊ ಮೈಸೂರಿನ ಒಂದ್ 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ. ಸೊ ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತಾದ್ರೆ, ಇನ್ನೊಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೇ ನೋವು ಇದೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು, ಅಥವಾ ಇನ್ನೊಂದು ಏನಂದ್ರೆ ಏನರಿಂದ ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಒಬ್ರು ಡಾಕ್ಟರ್ಗೆ ಸುಮ್ನೆ ತೋರಿಸ್ತಾ ಹೋಗ್ತಾ
1: ಇದ್ದಾರೆ,
0: ಡಯಾಗ್ನೋಸ್ ಮಾಡಕ್ಕಾಗ್ತಾ ಇಲ್ಲ, ಗುರುತಿಸಕ್ ಸಾಧ್ಯವಾಗ್ತಿಲ್ಲದೆ ಇದ್ದಾಗ ಅವಾಗ ನಾವು ಅವಾಗ ಬರುತ್ತೆ.
1: ಈಗ ಚಿಕಿತ್ಸೆ ವಿಷಯದಲ್ಲಿ ಹೇಳೋದಾದ್ರೆ, ಮಾತ್ರೆಗಳು ಅಥವಾ ಔಷಧಿಗಳು ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
0: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದನೇ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಸತಿ ಈ ಮಸಲ್ ಪೇನ್ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ನೂ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರೆಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್. ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯೋಆರ್ಥ್ರೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1-3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ ನಾವು ಸಿಂಪಲ್ ಇದರಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಬಹುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್, ಫರ್ದರ್ ಡ್ಯಾಮೇಜ್, ಮರು ಉತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದೇನಂದ್ರೆ ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನು ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಇಷ್ಟು ಉಷ್ಣಾಂಶವನ್ನು ಕೊಟ್ಟು ಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ. ಅಂದ್ರೆ
1: ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದೆ?
0: ಇಲ್ಲ ಸರ್, ಪರ್ಮನೆಂಟ್ ಎಫೆಕ್ಟ್ ಇರಲ್ಲ. ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ, ಸೊ ಅದರಿಂದನೇ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ಸ್ ಗೆ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ ಸರ್. ಸೊ ಇದೆಲ್ಲದನ್ನ ನಾವು ಏನಂದ್ರೆ ಇಮೇಜ್ ಗೈಡೆಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನು ಬೇರೆ ಫರ್ದರ್ ಡ್ಯಾಮೇಜ್ ಆಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರಬಹುದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ. ಆ ತರದ್ದು ಪ್ರಾಬ್ಲಮ್ ಇರಲ್ಲ.
1: ಈ ಎಲ್ಲ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿನೇ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
0: ಎಲ್ಲ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲಿ ಯಾವುದಕ್ಕೂ ಅಡ್ಮಿಷನ್ ಅವಶ್ಯಕತೆ ಯಾವುದಕ್ಕೂ ಇರೋದಿಲ್ಲ. ಎಲ್ಲಾನು ಒಂದು 2-3 ಅವರ್ಸ್ ಪ್ರೊಸೀಜರ್, ಕೆಲವೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತಿನ್ ಹಾಫ್ ಅನ್ ಅವರ್ ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಅಂತ ಇಟ್ಕೋತೀವಿ. ಸೊ ಯಾವುದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ ಸರ್, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲ ಪ್ರೊಸೀಜರ್.
1: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಸುತ್ತಿ ಕೊನೆಗೆ ಯಾರು ನನ್ನ ನೋವನ್ನು ನಿವಾರಣೆ ಮಾಡಕ್ಕಾಗ್ಲಿಲ್ಲ, ಯಾರು ಕಂಡಿಡಿಯಕ್ಕಾಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳುತ್ತಾ ಜೀವನ ಪರ್ಯಂತ ಇರೋರನ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲಿ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನು ಪರಿಣಾಮ ಉಂಟಾಗಬಹುದು
0: ಅಂದ್ರೆ, ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ 4 ಡಿವಿಷನ್ಸ್ ಮಾಡ್ಕೋತೀವಿ. ಒಂದು ದೈಹಿಕವಾಗಿ, ದೈಹಿಕವಾಗಿ ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೇ ಇರ್ತಾರೆ. ಸೊ ಅದರಿಂದಾಗಿ ನಿದ್ದೆ ಮಾಡದೇ ಇರೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ ಗಳಿರುತ್ತೆ, ಅಥವಾ ಅವ್ರಿಗೇನಂದ್ರೆ
1: ಮಾನಸಿಕ
0: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಗೆ ಹೋಗಿರ್ತಾರೆ. ಖಿನ್ನತೆ ಆಗುತ್ತೆ ಅಂದ್ರೆ ಒಂದು ಕಂಡೀಷನ್ ಲೈಕ್ ಟ್ರೈಜಮಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ ಅದರಿಂದ ಹೆದರ್ಕೊಂಡು ಸುಸೈಡ್ ಮಾಡ್ಕೋತಾರೆ, ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ. ಸೊ ಬ್ರಷ್ ಮಾಡಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದು ಜನ ಅದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕುಗ್ಗಿ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಈಗ ಏನೇ ಒಂದು ನೋವು ಇದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಹೋಗ್ಬೇಕು ಅಂತ ಅನ್ಸಲ್ಲ. ಹೊರಗಡೆ
1: ಏನಾದ್ರೂ
0: ಈ ತರ ನೋವು ಜಾಸ್ತಿ ಆದ್ರೆ, ಅದೇ ಈ ತರ ಟ್ರೈಜಮಲ್ ನ್ಯೂರಾಲಜಿದಲ್ಲೂ ಅಷ್ಟೇ, ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಅವರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ಕಾಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರ ಅದೇ ಫ್ರೆಂಡ್ ಸರ್ಕಲ್ ಯಾರು ಇರಲ್ಲ, ಹೇಳ್ಕೊಳ್ಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಷಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಇವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗದೇ
1: ಇರಬಹುದು.
0: ಕ್ವಾಲಿಟಿ ಆಫ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
1: ಕಾಂಪ್ರಮೈಸ್
0: ಆಗ್ಬಿಡುತ್ತೆ.
1: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ನ ಕೊನೆಯ ಸ್ಟೇಜ್ ನಲ್ಲಿ ಇರೋಂಥವ್ರು, ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ, ಅವ್ರನ್ನ ಇರುವಷ್ಟು ದಿನ ನೋವುರಹಿತವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟೋ ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡ್ಲಿಕ್ಕೋಸ್ಕರ?
0: ಮೇನ್ ಆಗಿ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್. ಯಾಕಂದ್ರೆ ಅವರಿಗೆ
1: ಆಲ್ರೆಡಿ
0: ಡಿಪ್ರೆಸ್ಡ್ ಹಿಂಗಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗಿ ಹೋಗಿರುತ್ತೆ, ಅವ್ರಿಗೂ ಸಾಕಾಗಿ ಹೋಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಇವರಿಗೆ ನೋವುದು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೆ ಇರ್ಬೋದು, ಅಥವಾ ಬೇರೆ ಎಡಿಮ ಅಂದ್ರೆ ಮ್ಯಾಲ್ನರಿಶ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಸರ್. ಸೊ ಪೇನ್ ಗೆ ಬಂದ್ರೆ ಅವರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ, ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ 2-3 ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಅದೇ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರ್ಬೋದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳದ್ದು ಊತದಿಂದಾಗಿ ಬರ್ಬೋದು, ಅಥವಾ ಬೋನ್ ಗೆ ಸ್ಪ್ರೆಡ್ ಆಗಿರೋದ್ರಿಂದ ಅದರದ್ದು ಬೇರೆ ತರ ಪೇನ್ ಬರ್ಬೋದು, ಅಥವಾ ಇವನ್ ಹೊಟ್ಟೆಲು ಕೂಡ ಲಿವರ್ದು ಕ್ಯಾಪ್ಸುಲ್ ಸ್ಟ್ರೆಚ್ ಬೇರೆ ತರ ಪೇನ್ ಬರ್ಬೋದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಶನ್ಸ್ ಕೊಡ್ತೀವಿ. ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನೋ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನ್ ಅಲ್ಲೂ ಕಡಿಮೆ ಆಗಿದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೀವಿ ಸರ್ ಅವ್ರಿಗೂ ಕೂಡ.
1: ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ಏನು ಅಂತ ನಮ್ಮಲ್ಲಿ ಹೆಚ್ಚಿಗೆ ಮಹಿಳೆಯರು ತಿಳ್ಕೊಳ್ಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಲೇಬರ್ ಅನಾಲ್ಜಿಸಿ ಅಂತ ಹೇಳ್ತೀವಿ. ಸೊ ಬಹುಶಃ ನೋವುಗಳಲ್ಲಿ ಅತಿ ತೀವ್ರವಾದ ನೋವು ಅಂತಂದ್ರೆ ಅದು ಹೆರಿಗೆ ನೋವು ಇರಬೇಕು ನನ್ನ ಅಭಿಪ್ರಾಯ. ಸೊ ಈಗ ಹೇಗಿದೆ ಅಂತಂದ್ರೆ ಆ ಹೆರಿಗೆ ನೋವನ್ನ ಕೂಡ ಅನುಭವಿಸದೇನೆ ಅವರು ನಾರ್ಮಲ್ ಆಗಿ ಡೆಲಿವರಿ ಪ್ರಕ್ರಿಯೆಯನ್ನ ಮುಗಿಸಬಹುದು ಹೆಣ್ಮಕ್ಳು ಅನ್ನೋದು. ಆ ಆಪ್ಷನ್ ಬಂದಿರೋದು ಈ ತರ ಪೇನ್ ಮ್ಯಾನೇಜ್ಮೆಂಟ್ ಇಂದ, ಎಪಿಡ್ಯೂರಲ್ ಅನಾಲ್ಜಿಸಿಯ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಯಾರೆಲ್ಲ ಇದನ್ನ ಪಡ್ಕೊಳ್ಬಹುದು, ಎಷ್ಟು ಲಭ್ಯತೆ ಎಷ್ಟಿದೆ, ಮತ್ತೆ ಜನರಲ್ಲಿ ಎಷ್ಟು ರಿಸೆಪ್ಟಿವ್ ಆಗಿ ಇದನ್ನ ಮುಂದೆ ಬಂದು ತಗೊಳ್ತಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾತಾಡಿ.
0: ಯಾರೆಲ್ಲ ತಗೋಬಹುದು ಅಂದ್ರೆ ಎಲ್ಲಾ ಪೇಷಂಟ್ಸ್, ಯಾರು ಓನ್ಲಿ ಅಂದ್ರೆ ಏನಾದ್ರು ಬ್ಲಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಕೊಯಗುಲೋಪತಿ ಬಿಟ್ಟು ಬೇರೆ ಎಲ್ಲಾ ಪೇಷಂಟ್ಸ್ ತಗೋಬಹುದು ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರೂ ನಮ್ಗೆ ಕಾಂಟ್ಯಾಕ್ಟ್ ಇದ್ರೆ ಪೇಷಂಟ್ಸ್ ಮೊದ್ಲೇ ನಾವು ಸೆಕೆಂಡ್ ಮೊದ್ಲಿಂದಾನೆ ಅಂದ್ರೆ ಪ್ರೆಗ್ನೆನ್ಸಿಲೇ ನಾವು ಪ್ಲಾನ್ ಮಾಡ್ತೀವಿ ಸರ್, ಗೈನಕಾಲಜಿಸ್ಟ್ ಜೊತೆಗೆ ಹೆರಿಗೆ ಡಾಕ್ಟರ್ ಜೊತೆಗೆ ಮಾತಾಡ್ಬಿಟ್ಟು ಫಸ್ಟ್ ಇಂದಾನೆ
1: ಮುಂಚಿತವಾಗಿ
0: ಮಾಡ್ಕೊಂಡ್ಬಿಡ್ಬೋದು ಅವ್ರಿಗೆ. ಎಷ್ಟೊಂದ್ ಜನ ಏನಾಗಿರುತ್ತೆ ಅಂದ್ರೆ ಅವರು ಆಲ್ರೆಡಿ ತಗೊಂಡಿರ್ತಾರೆ ಫಸ್ಟ್ ಟೈಮ್, ಅಥವಾ ಅವ್ರು ಬೇರೆಯವರು ಅವರು ರಿಲೇಟಿವ್ಸ್ ತಗೊಂಡಿರ್ತಾರೆ, ಸೊ ಅವ್ರಿಗೆ ಅದರದ್ದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವರೇ ನಮ್ಗೆ ಕೇಳ್ತಾರೆ, ನಾವು ಪ್ರಿಯರೆನ್ಸ್ ಶಿಕ್ಷೆ ಎವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ, ಅವಾಗ

0: ಅವ್ರು ನಮ್ಗೆ ಕೇಳ್ತಾರೆ, ನಮ್ಗೆ ಈ ತರ ನೋವು ಇಲ್ದೇ ಇರೋ ತರ ಮಾಡಿ ಅಂತ ಮೊದ್ಲೇ ಕೇಳ್ತಾರೆ. ಸೊ ಅವಾಗ ನಾವು ಲೇಬರ್ ಶುರುವಾದಾಗ್ಲೇನೆ ಇದನ್ನ ಮಾಡ್ಬೋದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ಮಾಡ್ಬೋದು. ಯಾಕಂದ್ರೆ ಅದ್ರಿಂದ ಏನು ಮಾಡುವಾಗ ತುಂಬಾ ಅದ್ರ ಬಗ್ಗೆ
1: ತಪ್ಪು
0: ಕಲ್ಪನೆಗಳಿರುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಏನು ನೋವಾಗಲ್ಲ ಸರ್ ನಾವು, ಯಾಕಂದ್ರೆ ಲೋಕಲ್ ಅನಸ್ಥೀಷಿಯಾ ಕೊಟ್ಬಿಟ್ಟೆ ಮಾಡ್ತೀವಿ. ಸೊ ಒಂದು ಸಣ್ಣ
1: ಮುಂಚೆನೆ
0: ಮಾಡ್ಕೋಬಹುದು ಪ್ಲಾನ್ ಮಾಡ್ಕೊಂಡ್ರೆ. ಆದ್ರೆ ಅವ್ರದ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾಗುತ್ತೆ. ಸೊ ಗೈನಕಾಲಜಿಸ್ಟ್ ವಿಲ್ಲಿಂಗ್ ಇದ್ರೆ, ಮುಂಚೆನೆ ಪೇಷಂಟ್ ವಿಲ್ಲಿಂಗ್ ಇದಾರೆ ಅಂತಂದ್ರೆ ಮುಂಚೆನೆ ಮಾಡ್ಕೋಬಹುದು. ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಲ್ಲಿ ಅವಾಗ ಸ್ವಲ್ಪ ಲೇಬರ್ ಪೇನ್ ಜಾಸ್ತಿ ಆದಾಗ,
1: ಕಾಂಟ್ರಾಕ್ಷನ್ಸ್
0: ಬರಕ್ಕೆ ಶುರುವಾದಾಗ ಅವಾಗ್ಲಾದ್ರೂ ಮಾಡ್ಕೋಬಹುದು. ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಮೂಲಕ ನಾವೊಂದು ಪೈಪ್ ನೆಡ್ತೀವಿ, ಅದ್ರ ಮೂಲಕ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವರಿಗೆ ಜಾಸ್ತಿ ಅಂದ್ರೆ ಈಗ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಗೆ ತುಂಬಾ ಜಾಸ್ತಿ ಪೇನ್ ಹೋದಾಗ, ಅವರಿಗೆ ಬರೋ ಲೇಬರ್ ಪೇನ್ ಅಲ್ಲಿ ನಾವು ಮೊದಲೇ ಹೇಳ್ತೀವಿ ಸ್ವಲ್ಪ ಡೋಸ್ ನ ಕಡಿಮೆ ಮಾಡ್ತೀವಿ. ಸೊ ಅವರಿಗೆ ಬರ್ತಾ ಇರೋ ಲೇಬರ್ ಪೇನ್ ಅಲ್ಲಿ ಒಂದು ಕಾಲ್ ಭಾಗ ನೋವು ಆ ಟೈಮಲ್ಲಿ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಅವರು ಕಂಫರ್ಟೇಬಲ್ ಆಗಿ ಓಡಾಡಬಹುದು, ಅದಿದ್ರೆ ಮಲ್ಕೊಂಡೇ ಇರಬೇಕು ಅಂತಿಲ್ಲ, ಯಾಕಂದ್ರೆ ನಾವು ಅದ್ರಲ್ಲಿ ಕೊಡೋ ಇಂಜೆಕ್ಷನ್ಸ್ ಇಂದ ಯಾವ್ದ್ರಿಂದ ಅವ್ರಿಗೆ ಓಡಾಡಕ್ಕೆ ತೊಂದರೆ ಆಗಲ್ಲ, ಆರಾಮಾಗಿ ಓಡಾಡಬಹುದು, ವಾಶ್ರೂಮ್ ಹೋಗ್ಬೋದು, ಊಟ ಮಾಡಬಹುದು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಎಲ್ಲಾನು ಮಾಡಬಹುದು. ಅದರಿಂದಾಗಿ ಈಗ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಏನಿತ್ತು ಅಂದ್ರೆ ಎಪಿಡ್ಯೂರಲ್ ತಗೊಂಡ ತಕ್ಷಣ ಸಿಸೇರಿಯನ್ ಆಗ್ಬಿಡುತ್ತೆ ಅಂತ ಇರುತ್ತೆ. ಸೊ ಖಂಡಿತ ಇಲ್ಲ, ತುಂಬಾ ಸ್ಟಡೀಸ್ ಗಳು ಬಂದಿದೆ ಅದರಲ್ಲಿ, ಎರಡರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಸಿಸೇರಿಯನ್ ಎರಡರಲ್ಲೂ ಒಂದೇ ಇರುತ್ತೆ. ಸೊ ಅದರಿಂದಾಗಿ ಏನು ಡಿಲೇ ಆಗೋದಿರಲಿ, ಏನು ತೊಂದರೆ ಏನೂ ಆಗಲ್ಲ. ಹಂಗೂ ಏನಾದ್ರೂ ಸಿಸೇರಿಯನ್ ಸೆಕ್ಷನ್ ಬೇಕು ಅಂತಾದ್ರೆ ಆಲ್ರೆಡಿ ಅನಸ್ಥೀಷಿಯಾ ಕೊಡ್ಲೇಬೇಕಿರುತ್ತೆ. ನಾವು ಇದೇ ಆಲ್ರೆಡಿ ಇಂಜೆಕ್ಷನ್ ಇದ್ರ ಮೂಲಕನೇ ನಾವು
1: ಕೂಡ
0: ಇದರಲ್ಲೇ ಮಾಡಬಹುದು. ಈವನ್ ಡೆಲಿವರಿ ಆದ್ಮೇಲಿರೋ ಪೇನ್, ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸೇರಿಯನ್ ಆಗ್ಲಿ, ಡೆಲಿವರಿ ಆದ್ಮೇಲಿರೋ ಪೇನ್ ಕೂಡ ಇದರಿಂದನೇ ಮ್ಯಾನೇಜ್ ಆಗುತ್ತೆ, ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ. ಸೊ ಅದರಿಂದ ಕಂಟಿನ್ಯೂಸ್ ಇಂಜೆಕ್ಷನ್ ಹೋಗೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಡೋಸ್ ಜಾಸ್ತಿ ಆಗಿ ಮಗುವಿಗೆ ತೊಂದರೆ ಆಗೋದು,
1: ಏನೂ
0: ತೊಂದರೆ ಆಗಲ್ಲ ಸರ್. ಯೂಶಲಿ ಒಂದು ದಿನ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ವರೆಗೆ. ನಾರ್ಮಲ್ ಡೆಲಿವರಿ ಆದ್ರೆ ಏನು ಇಟ್ಕೋಬೇಕಾಗಿ ಬರಲ್ಲ, ಸೂಚರದ್ದು ಪೇನ್ ಇರುತ್ತೆ ಅಂತ. ಸಿಸೇರಿಯನ್ ಆದ್ರೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಆದ್ಮೇಲೂ ಕೂಡ ಇಟ್ಕೊಂಡಿರ್ತೀವಿ ಸಿಸೇರಿಯನ್ ಆದ್ಮೇಲೂ ಕೂಡ. ಸೊ ಅದರಿಂದ ಏನೂ ತೊಂದರೆ ಆಗೋದಿಲ್ಲ.
1: ಇಷ್ಟೊಂದು ತೀವ್ರತರವಾದಂತಹ ಪೇನ್ ಅನ್ನ ಕೂಡ ಮರೆಮಾಚಿಸುವಂತ ಒಂದು ಮಾಯೆ ನಿಮ್ಮ ಸ್ಪೆಷಾಲಿಟಿ
0: ತಗೊಂಡವರು ನೆಕ್ಸ್ಟ್ ಟೈಮ್ ಖಂಡಿತ ಕೇಳೇ ಕೇಳ್ತಾರೆ ಸರ್. ಈಗ ಎಷ್ಟಂದ್ರೆ ಪೇಷಂಟ್ಸ್ ಗಳಿಗಿಂತ ಜಾಸ್ತಿ ಅವ್ರ ತಾಯಿಯಂದ್ರು ಅಥವಾ ಅತ್ತೆಯಂದ್ರು ಬಂದು ಕೇಳ್ತಾರೆ ನಮ್ಮ ಹತ್ರ, ಕೊಡಿ ನೋಡಿ ಕೊಟ್ಬಿಡಿ ಅದನ್ನ ನೋಡಿದೀವಿ ಅಂತ.
1: ಸೊ ಏನು ಕಾಂಪ್ಲಿಕೇಶನ್ಸ್ ಆತರ ಗಾಬರಿ ಪಡೋ ಅವಶ್ಯಕತೆ,
0: ಏನು ಗಾಬರಿ ಪಡೋಂತ ಅವಶ್ಯಕತೆ ಇಲ್ಲ.
1: ಸೋ ಅವ್ರು ಡಿಸ್ಚಾರ್ಜ್ ಆದಾಗ ಆ ಕ್ಯಾಥೆಟರ್ ಅನ್ನು
0: ತೆಗೆದುಕೊಂಡು ಅವ್ರು ಡಿಸ್ಚಾರ್ಜ್, ಅಥವಾ ನಾವು ನಾರ್ಮಲ್ ಡೆಲಿವರಿ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ತೆಗೆದು ಬಿಡ್ತೇವೆ ಸರ್. ಕ್ಯಾಥೆಟರ್ ಅನ್ನು ತೆಗಿತೀವಿ ಅಂದ್ರೆ ಮಾಮೂಲಿಗೆ ನೆಕ್ಸ್ಟ್ ದಿನ ಡಿಸ್ಚಾರ್ಜ್ ಆಗ್ತಾರೆ. ಸೊ ಅವಾಗ ನೆಕ್ಸ್ಟ್ ದಿನ ತೆಗೆದು ಬಿಡ್ತೇವೆ ಸರ್. ಸೊ ಅದರಿಂದಾಗಿ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ್ರೆ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ, ಪ್ರೆಗ್ನೆನ್ಸಿ ಇಂಜೆಕ್ಷನ್ ತಗೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ತುಂಬಾ ತಪ್ಪು ಕಲ್ಪನೆ ಇರುತ್ತೆ.
1: ಖಂಡಿತ
0: ಅದು ಖಂಡಿತ ಇಲ್ಲ ಸರ್. ಅದು ಮೇನ್ಲಿ ಅದೇ ಲಿಗಮೆಂಟ್ ಸ್ಟ್ರೆಚಸ್ ಇಂದಾಗ ಆಗುತ್ತೆ. ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಆಗುತ್ತೆ, ಅಥವಾ ಇವನ್ ಗಂಡಸರಲ್ಲೂ ಕೂಡ ಡೈಲಿ ನಾವು ಆತರ ಅನಸ್ಥೀಷ ಕೊಡ್ತಾನೆ ಇರ್ತೀವಿ, ಬಟ್ ಅವ್ರಿಗೆ ಯಾರಿಗೂ ಅದು ಕಂಪ್ಲೇಂಟ್ ಇರಲ್ಲ. ಸೊ ಮೇನ್ಲಿ ಪ್ರೆಗ್ನೆನ್ಸಿ ಪೋಸ್ಟ್ ಡೆಲಿವರಿ ಲಿಗಮೆಂಟ್ ಸ್ಟ್ರೆಚ್ ಆಗೋದ್ರಿಂದಾಗಿ ಈ ತರ ಪೇನ್ ಬರುತ್ತೆ. ಸೊ ಅದನ್ನೆಲ್ಲರೂ ಕೂಡ
1: ಡಾಕ್ಟರ್ ರಾಧಿಕಾ ಅವರೇ, ಈಗ ಪರ್ಮನೆಂಟ್ ಮತ್ತೆ ಲಾಂಗ್ ಡ್ಯೂರೇಷನ್ ರಿಲೀಫ್ ಆಗಬೇಕು. ಸೊ ಇವಾಗ ತಕ್ಷಣಕ್ಕೆ ಏನೋ ಬಂದ್ವಿ, ನೋವಾಯ್ತು, ನಿಮ್ಮ ಹತ್ರ ತೋರಿಸಿದ್ರಿ, ಮತ್ತೆ ಮರುಕಳಿಸ್ತು ಅನ್ನೋ ಒಂದು ಸಂದರ್ಭ ಬರದೆ ಇರೋ ಹಾಗೆ ಪರ್ಮನೆಂಟ್ ಆಗಿ ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಲೀಫ್ ಆಪ್ಷನ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವೆಲ್ಲ ಪೇಷಂಟ್ಸ್ ಅದೇ ಹೇಳ್ತೀವಿ, 40% ನಮ್ದು, 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರಿಗೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ, ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈಗ ಬ್ಯಾಕ್ ಪೇನಿಗೆ ಇರ್ಬೋದು, ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು, ಬಗ್ಗೋದು, ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ನಾವೇನು ಎಕ್ಸಸೈಸ್ ಏನಾದ್ರು ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ, ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋ ಅಪ್ಸ್, ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋ ಅಪ್ಸ್ ಮಾಡಕ್ ಹೋಗಲ್ಲ, ಮಿಸ್ ಮಾಡ್ತಾರೆ. ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತು ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಮರ್ತು ಬಿಟ್ಟಿರ್ತಾರೆ. ಇವನ್ ಮಂಡಿ ನೋವಲ್ಲಾದ್ರೂ ಅಷ್ಟೇ, ನಾವು ಅದನ್ನೇ ಹೇಳಿ ಇರ್ತೀವಿ ಅವ್ರಿಗೆ, ನಾವು ನೋವನ್ನ ಮರೆಮಾಚಿದೀವಿ ಅಷ್ಟೇ, ನೋವಿನ ಕಾರಣ ನಾವು ತೆಗೆದಿಲ್ಲ,
1: ಪೆಥಾಲಜಿ
0: ಹಾಗೆ ಇದೆ. ಅದಕ್ಕೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಎಕ್ಸಸೈಸಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ಅದನ್ನ ತುಂಬಾ ಜನ ಮಾಡಲ್ಲ. ಆ ತರ ಏನಾದ್ರು ಮಾಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಪೇನ್ಸ್ ವಾಪಸ್ ಬರಲ್ಲ ಸರ್. ಮೇನ್ಲಿ ಪೇನ್ ಜನರೇಟರ್ ಆತರದಿದ್ರೆ, ಅಥವಾ ಈಗ ಈ ತರ ಸ್ನಾಯುಗಳಿಂದ ಬರುವಂತಹ ನೋವು ಯಾವ್ದಾದ್ರು ಕೂಡ, ರೆಗ್ಯುಲರ್ ಅವರು ಸ್ಟ್ರೆಚಸ್, ಎಕ್ಸಸೈಸಸ್ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ರಿಲೀಫ್ ಇರುತ್ತೆ. ಇನ್ನೊಂದು ಅದೇ ಪರ್ಮನೆಂಟ್ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ, ವಾಪಸ್ ಕೆಲವೊಂದು ಜನಕ್ಕೆ ವಾಪಸ್ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಅದೇ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆತರ ಪ್ರೊಸೀಜರ್ಗಳನ್ನ
1: ಮಟ್ಟಿಗೆ ಒಂದು ಲಾಂಗ್ ಡ್ಯೂರೇಷನ್ ರಿಲೀಫ್
0: ಕೊಡಬಹುದು ಅದರಿಂದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು

0: ರೆಗ್ಯುಲರ್ ಫಾಲೋ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ತುಂಬಾ ಜನಕ್ಕೆ ವಾಪಸ್ ಬರೋದೇ ಇಲ್ಲ ಸರ್. ನೋವು
1: ಮತ್ತೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ನಿಮ್ಮ ಅನಿಸಿಕೆಯಲ್ಲಿ?
0: ತುಂಬಾ ಪೇಷಂಟ್ಸ್ ಗೆ ನಾವು ಅದನ್ನೇ ಹೇಳ್ತೀವಿ ಸರ್, ಯೋಗ ಮತ್ತೆ ಸ್ವಿಮ್ಮಿಂಗ್. ಮೋಸ್ಟ್ ಆಫ್ ದ ಈಗ ಬ್ಯಾಕ್ ಪೇನ್ ಆಗ್ಲಿ ಅಥವಾ ಕತ್ತು ನೋವಾಗ್ಲಿ ಎಲ್ಲ ಯಾವ ಪೇನಿಗೆ ಆದ್ರೂ ಕೂಡ ಯೋಗ ತುಂಬಾ ಒಳ್ಳೇದು. ಮೇನ್ಲಿ ಏನಂದ್ರೆ ಈಗ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಸ್ಟ್ರೆಚಸ್ ಆಗುತ್ತೆ ಡೈಲಿ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕೆಲವು ಜನ ಏನಂದ್ರೆ ಕೆಲವೊಂದು ಎಕ್ಸೈಸ್ ಗಳನ್ನ ಅವ್ರಿಗೆ ಬೇಕಾದ ತರ ಮಾಡ್ತಾರೆ, ಜಾಸ್ತಿ ಮಾಡ್ಕೋತಾರೆ. ಆದ್ರೆ ಯೋಗದಲ್ಲಿ ಆತರ ಇರಲ್ಲ, ಅದರಲ್ಲಿ
1: ಕಂಟ್ರೋಲ್ಡ್
0: ಆಗಿರುತ್ತೆ. ಆಮೇಲೆ ಈ ತರನೇ ಮಾಡ್ಬೇಕು ಅಂತ ಇರುತ್ತೆ, ಯಾವುದೇ ಆಸನಗಳನ್ನಾದ್ರೂ ಕೂಡ ತುಂಬಾ ವರ್ಷಗಳಿಂದ ಮಾಡಿ ಇದೇ ತರನೇ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದರಿಂದಾಗಿ ಏನು ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಅಥವಾ
1: ಆಗೋದಿಲ್ಲ,
0: ಅಥವಾ ಮಸಲ್ಗೆ ಏನೇನಾದ್ರೂ ಇನ್ನೂ ತೊಂದರೆ ಆಗೋದು ಆಗೋದೇ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಅದೇ ಇರುತ್ತೆ, ಬ್ಯಾಕ್ ಪೇನ್ ಇದೆ, ಯೋಗ ಮಾಡಬಾರ್ದು ಆತರ. ಯಾವುದಕ್ಕೂ ಯೋಗ ಮಾಡಬಾರ್ದು ಅಂತ ಇಲ್ವೇ ಇಲ್ಲ ಸರ್, ಯಾವುದೇ ಕಂಡೀಷನ್ ಗಾದ್ರೂ ಯೋಗ ಮಾಡಬಾರ್ದು ಅಂತ ಯಾವುದೇ ಇಲ್ಲ. ಬಟ್ ಅಂಡರ್ ಗೈಡೆನ್ಸ್ ಮಾಡ್ಬೇಕಷ್ಟೇ. ಯಾವುದನ್ನಾದ್ರೂ ಕೂಡ ಸ್ವಲ್ಪ ಕೆಲವೊಂದು ಆಸನಗಳನ್ನ ಮಾಡಬಾರ್ದು ಅಂತ ಇರುತ್ತೆ, ಅದನ್ನ ಮಾಡಬಾರ್ದು. ಆದ್ರೆ ಮೇನ್ಲಿ ಬ್ಯಾಕ್ ಪೇನ್, ನೆಕ್ ಪೇನ್ ಗೆಲ್ಲ ಯೋಗದಿಂದ ತುಂಬಾ
1: ಹೆಲ್ಪ್ ಆಗುತ್ತೆ. ಸೊ ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ನಲ್ಲಿ ಯೋಗ ಒಂದು ತುಂಬಾ ಒಳ್ಳೆ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಜನ ತಿಳ್ಕೊಳ್ಬೇಕು ಎಲ್ಲರೂ. ಡಾಕ್ಟರ್ ರಾಧಿಕಾ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜ್ ನ ನೀವು ಹೇಳ್ಬೋದಾದ್ರೆ ಏನು ಹೇಳ್ತೀರಾ ಎಲ್ಲರಿಗೂ?
0: ಪೇನ್ ಅನ್ನ ತುಂಬಾ ಜನಕ್ಕೆ ಏನಿರುತ್ತೆ ಅಂತಂದ್ರೆ ನಾಳೆ ಕಮ್ಮಿ ಆಗುತ್ತೆ, ನಾಳೆ ನಾಡಿದ್ ಕಮ್ಮಿ ಆಗುತ್ತೆ, ಮುಂದುವರಿಸ್ತಾ ಹೋಗ್ತಾರೆ. ಹೌದು, ಯಾಕಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಏನೋ ಈಗೇನೋ ಜಾಸ್ತಿ ಕೆಲಸ ಮಾಡಿದೆ ಅದಕ್ಕೆ ಬಂದಿರಬಹುದು ಅಂತ
1: ಅನಿಸಿಕೆಗಳು.
0: ಆಮೇಲೆ ಅವ್ರು ಇವರಿಗೆ ತೋರಿಸ್ಬಿಟ್ಟು, ಅಂದ್ರೆ ಡಾಕ್ಟರ್ಸ್ ಗೆ ತೋರಿಸಿರಲ್ಲ, ಪಕ್ಕದ ಮನೆಯವರಿಗೆ ಅವ್ರ ಹತ್ರ ಯಾರ ಹತ್ರ ಆದ್ರೂ ಕೇಳ್ಬಿಟ್ಟು ಅವ್ರದೇ ಮೆಡಿಕೇಶನ್ಸ್, ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಪೋಸ್ಟ್ಪೋನ್ ತಳ್ತಾ ಹೋಗೋದನ್ನ ಮಾಡ್ತಾ ಇರ್ತಾರೆ. ಆತರ ಮಾಡಿ ಮಾಡಿ ಮಾಡಿ ಎಷ್ಟೊಂದ್ಸತಿ ಅದು ದೀರ್ಘಕಾಲ ನೋವಾಗಿರುತ್ತೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡಿದ್ರೆ ಅದರಿಂದಾಗ ಆಗೋ ಪ್ರಾಬ್ಲಮ್ಗಳು, ಈಗ ಅದೇ ನಾವು ಡಿಸ್ಕಸ್ ಮಾಡಿದಂಗೆ ದೈಹಿಕ ಪರಿಣಾಮಗಳು ಅಥವಾ ಮಾನಸಿಕ ಸಾಮಾಜಿಕ ಪರಿಣಾಮಗಳು ಅಥವಾ ಫೈನಾನ್ಷಿಯಲ್ ಆರ್ಥಿಕ ಪರಿಣಾಮಗಳು ಆಗೋ ಮುಂಚೆನೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಕರೆಕ್ಟ್ ತಡಿಬಹುದು. ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ನಾವು ಅದನ್ನ
0: ರಿಲೀಫ್ ತಗೋಬಹುದು ಲಾಂಗ್ ಡ್ಯೂರೇಷನ್. ನಾವು ಅದನ್ನ ಯಾವ್ದ್ರಿಂದಾಗಿ ಬರುತ್ತೆ ಅಂತ ಡಯಾಗ್ನೋಸ್ ಮಾಡಿಬಿಟ್ರೆ ತುಂಬಾ ನೋವುಗಳು ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ನೋವು ಬಂದ ತಕ್ಷಣ ತುಂಬಾ ದಿನ ತಳ್ಳಕ್ಕಿಂತ ಬೇಗನೆ ನೋವು ನಿರ್ವಹಣೆ ತಜ್ಞರಿಗೆ ತೋರಿಸಿದ್ರೆ
1: ಸಫರಿಂಗ್ ಕಡಿಮೆ
0: ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ನೋವು ಮತ್ತೆ ಅದರ ವಿಧಗಳು, ವಿಂಗಡಣೆ, ಅದರ ಅಸೆಸ್ಮೆಂಟ್ ಮತ್ತೆ ನೋವು ನಿವಾರಣೆಯಲ್ಲಿನ ಚಿಕಿತ್ಸೆಯ ಕ್ರಮಗಳು ಹಾಗೂ ಅದರಲ್ಲಿನ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲದರ ಬಗ್ಗೆ ಬಹಳ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ರಾಧಿಕಾ ಅವರೇ. ಇಷ್ಟು ಹೊತ್ತು ನಮ್ಮ ನಿಲಯಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
0: ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾ ರಾಧಿಕಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
5: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ.

ಅಂತರ್ಜಲ ಮರುಪೂರಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ. ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುತ್ತಾ ಹೋದರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ, ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ. ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ. ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತು ಜಲಜೀವನ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, 2024 ಡಿಸೆಂಬರ್ ವೇಳೆಗೆ ಕರ್ನಾಟಕದ ಜಲಜೀವನ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಜಲಜೀವನ್ ಮಿಷನ್. 4,432 ಹಳ್ಳಿಗಳು ಮತ್ತು 543 ಪಂಚಾಯಿತಿಗಳು ನಲ್ಲಿ ನೀರನ್ನು ಒದಗಿಸಿದೆ. 97.76% ಶಾಲೆಗಳು ಮತ್ತು 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. 94% ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ. ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ್ ಮಿಷನ್ ಅರ್ಹತೆಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಜಲಜೀವನ್ ಮಿಷನ್ ಯೋಜನೆಯು ಭಾರತದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದ್ರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ್ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ್ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA-ನೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ ಜಲಜೀವನ್ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ ಬಹುಗ್ರಾಮ ಯೋಜನೆ, ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದನ್ನು ಗಮನಗಣಬಹುದು. ಈ 2028 ಜಲಜೀವನ್ ಮಿಷನ್ ವಿಸ್ತರಣೆಯಾಗ್ತದೆ. 2028 ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ.

0: ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019 ಸಾಲಿನಿಂದ 2024 ಸಾಲಿನವರೆಗೆ 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025 ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028 ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028 ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100% ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
1: ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
2: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್

0: ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿ ಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲಾ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮತಿಯನ್ನು 41

0: ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬಿವೃಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸಿವೃಂದದ ಮತ್ತು ಡಿವೃಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಟಿಪ್ಪು ಹಾಗೂ ರ್ಯಾಪ್ ಸ್ಮೋಕಿ ಅವರ ಕಂಠದಲ್ಲಿ ರಾಜು ಕನ್ನಡ ಮೀಡಿಯಂ ಈ ಚಿತ್ರದ ಹಾಡು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಂತೋಷ್ ವೆಂಕಿ ಹಾಡಿರುವ ಜೂನಿಯರ್ ಚಿತ್ರದ ಹಾಡು.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.

0: ಯಜ್ಞಾಶ್ವವು ಭೂಮಂಡಲವನ್ನು ತಿರುಗಿ ಬರಲು ಒಂದು ಸಂವತ್ಸರದ ಅವಧಿ. ಆವರೆವಿಗೂ ಯಜಮಾನನು ಸಪತ್ನೀಕನಾಗಿ ದೀಕ್ಷಿತನಾಗಿ ಇರತಕ್ಕದ್ದು. ಯಜ್ಞಾಶ್ವವನ್ನು ಪೂಜಿಸಿ ಅರ್ಜುನನನ್ನು ಅದರ ರಕ್ಷೆಗೆ ಕಳುಹಿಸಿಕೊಡುತ್ತಿದ್ದಾರೆ. ಅದರ ಜೊತೆಯಲ್ಲಿ ಅನುಸಾಲ್ವ, ಸಾತ್ಯಕಿ, ಪ್ರದ್ಯುಮ್ನ, ಕೃತವರ್ಮ, ಯೌವನಾಶ್ವ, ವೃಷಕೇತು ಮೊದಲಾದ ವೀರರೆಲ್ಲರೂ ಚತುರಂಗ ಸೇನೆಯೊಂದಿಗೆ ಮುನ್ನಡೆಯುತ್ತಿದ್ದಾರೆ.
1: ಇಭ ಮುಖಾರ್ಚನಯಂ

ಒಂದು ಸಂವತ್ಸರದ ವಿಜಯ ಯಾತ್ರೆಗೆ ಹೊರಟಿದ್ದಾನೆ ವೀರನಾದ ಪಾರ್ಥ. ಅವನು ಹೊರಡುವ ವೈಖರಿಯನ್ನು ನೋಡಿ ಮೊದಲಿಗೆ ಆದೌ ಪೂಜ್ಯೋ ವಿನಾಯಕಃ ಎಂದು ಗಣಪತಿಯನ್ನು ಧ್ಯಾನ ಮಾಡಿ ಪೂಜೆ ಮಾಡಿದ್ದಾನೆ. ನಂತರ ನವಗ್ರಹಗಳಿಗೆ ಪೂಜೆಯನ್ನು ಅರ್ಪಿಸಿದ್ದಾನೆ. ಅನಂತರದಲ್ಲಿ ಧರ್ಮರಾಜ, ಭೀಮ, ಕುಂತಿ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಕೃಷ್ಣನ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ದಿಕ್ಪಾಲಕರೆಲ್ಲರಿಗೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾನೆ. ನಂತರ ಶುಭ ಮುಹೂರ್ತದಲ್ಲಿ ಅರಸಿಯರ ಸಮೀಪಕ್ಕೆ ಹೋಗಿ ಅವರ ಅನುಜ್ಞೆಯನ್ನು ಪಡೆದು ಅವರಿಂದ ಆರತಿಯನ್ನು ಎತ್ತಿಸಿಕೊಂಡು ತಿಲಕವನ್ನು ಧರಿಸಿಕೊಂಡು ಅಲ್ಲಿಂದ ಮುನಿಗಳ ಸಭೆಗೆ ಆಗಮಿಸಿ ಅಲ್ಲಿನ ಎಲ್ಲ ಋಷಿಗಳ ಅನುಜ್ಞೆಯನ್ನು ಪಡೆದುಕೊಂಡು ಪಾಠಕರು ಜಯ ಜಯ ಘೋಷವನ್ನು ಮಾಡುತ್ತಿರಲು, ಮಂಗಳವಾದ್ಯಗಳು ಮೊಳಗುತ್ತಿರಲು ಅರ್ಜುನ ವಿಜಯ ಯಾತ್ರೆಗಾಗಿ ಹೊರಡುತ್ತಿದ್ದಾನೆ.

ಯುದ್ಧಕ್ಕೆ ಹೊರಟ ಪ್ರತಿ ವೀರನ ಮನೆಯಲ್ಲೂ ಇದೇ ರೀತಿಯಾದಂತಹ ಒಂದು ವಿದಾಯ ಕಾರ್ಯಕ್ರಮ ಇರುತ್ತದೆ. ವೀರರಾದವರು ಯುದ್ಧಕ್ಕೆ ಹೋಗುವವರನ್ನು ತಡೆಯುವುದಿಲ್ಲ. ಅದರಲ್ಲೂ ಕ್ಷತ್ರಿಯರು ಎಂದೂ ಯುದ್ಧಕ್ಕೆ ಹೋಗುವವರನ್ನು ನಿವಾರಿಸುವವರಲ್ಲ. ಕರ್ಣನ ಮಗನಾದ ವೃಷಕೇತು ಅಂತೆಯೇ ಯುದ್ಧಕ್ಕೆ ಹೊರಟಿದ್ದಾನೆ. ಅವನ ಮಡದಿ ಆತನ ಸಮೀಪಕ್ಕೆ ಬಂದಿದ್ದಾಳೆ. ನಾಥನನ್ನು ಕುರಿತು ಆತನಿಗೆ ಆರತಿ ಎತ್ತುವ ಮೊದಲು ಹೇಳುತ್ತಿದ್ದಾಳೆ, ಶ್ರೀಕೃಷ್ಣ ಪರಮಾತ್ಮನ ರಾಣಿಯರು ನನ್ನನ್ನು ಕಂಡಾಗ ಧುರಧೀರ ಕರ್ಣಸುತನ ಅರಸಿ ಎಂದು ನನ್ನನ್ನು ಹೊಗಳುವಂತೆ ನೀವು ಯುದ್ಧ ಮಾಡಿ ಗೆದ್ದು ಬರಬೇಕು ಎಂದು ಹೇಳಿ ಆರತಿಯನ್ನೆತ್ತಿ ಮುತ್ತಿನ ನಿವಾಳಿಗಳನ್ನು ಮಾಡಿಸಿ ನಂತರ ಭರದಿಂದ ಬಂದು ಒಪ್ಪಿದ್ದಾಳೆ. ಅವಳ ಮುಂಗುರುಳನ್ನು ನೇವರಿಸುತ್ತ ಕರ್ಣಸುತ ವೃಷಕೇತು ಅವಳ ಬೆರಳಿಗೆ ತನ್ನ ಉಂಗುರವನ್ನು ತೊಡಿಸಿ ಆಕೆಯನ್ನು ಮುದ್ದಿಸಿ ಸಮಾಧಾನಪಡಿಸುತ್ತಿದ್ದಾನೆ.

0: ಸೇನೆ ಹೊರಟು ನಿಂತಾಗ ಶ್ರೀಕೃಷ್ಣ ತನ್ನ ಮಗನಾದ ಪ್ರದ್ಯುಮ್ನನಿಗೆ ಯಾದವ ಸೈನ್ಯದ ಪಟ್ಟವನ್ನು ಕಟ್ಟಿ ಅರ್ಜುನನಿಗೆ ಸಹಾಯಕನಾಗಿ ಕಳುಹಿಸಿಕೊಟ್ಟಿದ್ದಾನೆ. ವೃಷಕೇತು, ಸುವೇಗ, ಅನುಸಾಲ್ವ ಮೊದಲಾದವರೆಲ್ಲರೂ ಕೂಡಿಕೊಂಡಿದ್ದಾರೆ. ಕೃಷ್ಣ ಅವರೆಲ್ಲರಿಗೂ ಬೀಳ್ಕೊಡುಗೆಯನ್ನು ಹೇಳಿ ನಂತರ ಹಸ್ತಿನಾವತಿಗೆ ತಿರುಗಿದ್ದಾನೆ. ಇತ್ತ ಯಜ್ಞದ ಕುದುರೆಯು ಸ್ವೇಚ್ಛೆಯಿಂದ ದಕ್ಷಿಣದ ಮುಖ ಮಾಡಿ ನಡೆಯುತ್ತಿದೆ. ಜೊತೆಯಲ್ಲಿ ದೊಡ್ಡದಾದ ಸೇನೆಯು ಹಿಂಬಾಲಿಸುತ್ತಿದೆ.
1: ಓ

0: ಪಟ್ಟಣದ ಬಹಿರ್ಭಾಗದು ಪವನದೆಡೆಗೆ ನಡೆತಂದುದು.
1: ಬಹುದೊಡ್ಡದಾದ ಪಾಂಡವರ ಸೇನೆ ಯಜ್ಞಾಶ್ವವನ್ನು ಹಿಂಬಾಲಿಸಿಕೊಂಡು ನಡೆಯುತ್ತಿದೆ. ಇದೇನು ಸೇನೆಯ ಸಮುದ್ರವೋ ಸೇನೆಯ ಕಾಡೋ ಎಂಬಂತೆ ಕಾಣುತ್ತಿದೆಯಂತೆ. ಹಾಗೆ ಕಾಡಿನಂತೆ ಸಮುದ್ರದಂತೆ ಕಾಣುತ್ತಿರುವ ಮಹಾಸೈನ್ಯ ದಕ್ಷಿಣ ದಿಗ್ಭಾಗದಲ್ಲಿ ಬರುತ್ತಾ ಮಹಿಷ್ಮತಿ ಪಟ್ಟಣದ ಸಮೀಪಕ್ಕೆ ಬಂದಿದೆ.

ಮಾಹಿಷ್ಮತಿಯ ಅರಸ ನೀಲಧ್ವಜ, ಅವನ ಮಗ ಪ್ರವೀರ, ಆ ಪ್ರವೀರನ ಮಡದಿ ಮದನ ಮಂಜರಿ ಎಂಬಾಕೆ. ಆಕೆ ತನ್ನ ಸಖಿ ಪರಿವಾರದೊಡನೆ ಆ ದಿನ ಪಟ್ಟಣದ ಹೊರಗಡೆ ಇರುವ ಉದ್ಯಾನವನದಲ್ಲಿ ವಿಹರಿಸಲು ಬಂದಿದ್ದಾಳೆ. ಅಲ್ಲಿರುವ ಆ ಸಖಿಯರೆಲ್ಲರೂ ಮೀನಕೇತನ ಮಹೀಪಾಲ ಅರಮನೆಯ ಸೊಕ್ಕಾನೆ

0: ಮಾಹಿಷ್ಮತಿಯ ಹೊರಗಿನ ಆ ಉಪವನದಲ್ಲಿ ನಾನಾ ವಿಧವಾದ ವೃಕ್ಷಗಳು. ಈ ಸ್ತ್ರೀ ಪರಿವಾರದವರು ಪ್ರತಿ ವೃಕ್ಷವನ್ನು ಆತ್ಮೀಯತೆಯಿಂದ ಸಮೀಪಿಸಿ ಒಂದೊಂದಕ್ಕೆ ಒಂದೊಂದು ಉಪಚಾರವನ್ನು ಮಾಡುತ್ತಿದ್ದಾರಂತೆ. ಇದು ಕವಿ ಸಮಯದಲ್ಲಿ ಬರುವ ಮಾತುಗಳು. ಲೋಕದಲ್ಲಿ ಇದು ನಡೆಯುತ್ತಿದೆಯೋ ಇಲ್ಲವೋ ಎನ್ನುವುದು ನಮಗೆ ಗೊತ್ತಿಲ್ಲ. ಆದರೆ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಇದನ್ನು ಆಗಾಗ ಸ್ಥಿರೀಕರಿಸುತ್ತಾರೆ. ಒಂದು ಮರ ಅಥವಾ ಹೂವಿನ ಗಿಡ ಹೂವನ್ನು ಬಿಡದಿದ್ದರೆ ಅದಕ್ಕೆ ಸ್ತ್ರೀಯರ ಉಪಚಾರ ಬೇಕಂತೆ. ಏನದು ಉಪಚಾರ? ಇವರು ಆ ಉಪಚಾರವನ್ನು ಮಾಡುತ್ತಿದ್ದಾರೆ ಈ ಮದನ ಮಂಜರಿಯ ಸಖಿಯರು. ಆ ಕೆಳದಿಯರು ತಿಲಕ ವೃಕ್ಷವನ್ನು ಸಮೀಪದಿಂದ ನೋಡುತ್ತಾರಂತೆ, ಕುರವಕ ವೃಕ್ಷವನ್ನು ಒಪ್ಪುತ್ತಾರಂತೆ, ಸಂಪಗೆಯನ್ನು ಎಳನಗೆಯಿಂದ ಈಕ್ಷಿಸುತ್ತಾರಂತೆ, ಪ್ರಿಯಂಗು ಮರವನ್ನು ಸೋಕುತ್ತಾರಂತೆ, ಬಕುಳ ವೃಕ್ಷದ ಬಳಿಗೆ ಬಾಯಲ್ಲಿ ಮದ್ಯವನ್ನು ತುಂಬಿಕೊಂಡು ಉಗುಳುತ್ತಾರಂತೆ, ಮಾವಿನ ಮರದ ಟೊಂಗೆಗಳನ್ನು ಮುರಿಯುತ್ತಾರಂತೆ, ಅಶೋಕ ವೃಕ್ಷವನ್ನು ಕಾಲಿನಿಂದ ಒದೆಯುತ್ತಾರಂತೆ, ಸುರಹೊನ್ನೆ ಬೆಟ್ಟದಾವರೆಗಳನ್ನು ಹೊಗಳುತ್ತಾರಂತೆ. ಈ ಎಲ್ಲವೂ ಉಪಚಾರವನ್ನು ಮಾಡಿಸಿಕೊಂಡ ಆ ಮರ ಗಿಡಗಳಿಗೆ ಸಂತೋಷವಾಗಿ ಅದು ಹೂವನ್ನು ಬಿಡುತ್ತದೆ ಎಂಬುದು ಕಲ್ಪನೆ.
1: ಮೊಟ್ಟಲ್ ಪ್ರಿಯಂಗೋ ಪೂವಹ ತರಳಯರ ಕೈಗೆ ನೆಟ್ಟ

ತರುಣಿಯರ ಕೈ ಮುಟ್ಟಿದರೆ ಪ್ರಿಯಂಗ ವೃಕ್ಷವು ಹೂವಾಗುತ್ತದೆ, ನೋಡಿದರೆ ತಿಲಕ ವೃಕ್ಷವು ಹೂವಾಗುತ್ತದೆ, ಮೆಟ್ಟಿದರೆ ಅಶೋಕವು ಚಿಗುರು ಬಿಡುತ್ತದೆ, ಮಂದಸ್ಮಿತದಿಂದ ಸಂಪಿಗೆ ಅರಳುವಂತೆ ಮಾಡುತ್ತಾರೆ. ಇಂತಹ ಸುಂದರಿಯರ ಮುಖಗಳಿಗೆ ತಾವರೆಗಳು ಸರಿಯಾದಾವೆ ಎಂದು ದುಂಬಿಗಳು ತಾವರೆಯನ್ನು ಬಿಟ್ಟು ಈ ತರುಣಿಯರ ದೇಹವನ್ನೇ ಆಶ್ರಯಿಸಿ ಮುತ್ತುತ್ತಿವೆಯಂತೆ.

ಆ ಸುಂದರಾಂಗಿಯರ ಸಣ್ಣ ನಡುಗಳು ನೇರವಾಗಿ ಮೇಲೆ ಕೇಳಲು, ಬಾಹುಮೂಲವು ಹೊಸೆಯಲು, ತಿಣ್ಣ ಸ್ತನಗಳು ಚಲಿಸುತ್ತಿರಲು, ಬೆನ್ನ ಹಿಂದೆ ಕೇಶರಾಶಿ ಶೋಭಿಸಲು, ಆಕಾಶವನ್ನು ಅವರ ಕಣ್ಣುಗಳ ಬೆಳಕು ಆವರಿಸಲು, ಮುಖವನ್ನೆತ್ತಿ ತುದಿಗಾಲಿನಲ್ಲಿ ನಿಂತು ಹೊಸ ಬಣ್ಣದ ಹೂಗಳನ್ನು ಕೊಯ್ದ ತರುಣಿಯರು ಬೆಂಡಾಗಿ ತಂಗಾಳಿಗೆ ಮೈಯೊಡ್ಡಿ ಆ ಹೂವುಗಳನ್ನು ತಮ್ಮ ದೇಹದ ಕಂಪಿನಿಂದ ಹೆಚ್ಚು ಸುಗಂಧಪೂರಿತವನ್ನಾಗಿ ಮಾಡುತ್ತಿದ್ದಾರೆ.

ತರುಣಿಯರು ಮೇಲ್ಗಡೆ ನೆಟ್ಟಿರುವ ದೃಷ್ಟಿಯಿಂದ ಹೂವುಗಳನ್ನು ಬಿಡಿಸುತ್ತಿರುವಾಗ ಅವರ ತೆಳುವಾದ ನಡುವು ಸಾಕಷ್ಟು ಬಲವಾಗಿಲ್ಲ ಎಂದು ಮನ್ಮಥನು ಇಂದ್ರನೀಲದಿಂದ ಮೂರು ಸರಳುಗಳ ಕಟ್ಟನ್ನು ಮಾಡಿದನು ಎಂಬಂತೆ ಸೊಗೈಸುವ ತ್ರಿವಳಿಗಳಿಂದಲೂ ಸ್ತನಮಧ್ಯದ ರೋಮರಾಜಿಗಳಿಂದಲೂ ಅವರು ಶೋಭಿಸುತ್ತಿದ್ದರು.

ಸುಂದರವಾದ ಸ್ತ್ರೀ ಶರೀರವನ್ನು ಬಣ್ಣಿಸುವುದೆಂದರೆ ಲಕ್ಷ್ಮೀಶನಿಗೆ ಪರಮಪ್ರಿಯವಾದ ಕಾರ್ಯ. ಆತ ಅವರ ಚೆಲುವನ್ನು ಮತ್ತೆ ಮತ್ತೆ ಬೇರೆ ಬೇರೆಯ ಶ್ಲೋಕಗಳಲ್ಲಿ ವರ್ಣಿಸುತ್ತಿದ್ದಾನೆ. ಇಲ್ಲಿ ನೋಡಿ, ತುಂಬಿಗಳನ್ನೋಡಿಸದ ಸಂಪಿಗೆ ಹೂವು ಅವರಲ್ಲಿದೆ, ಅವರ ಮೂಗು ಸಂಪಿಗೆಯಂತೆ ಕಾಣುತ್ತಿದೆ, ಆದರೆ ಅದು ತುಂಬಿಗಳನ್ನು ಓಡಿಸುವುದಿಲ್ಲ. ಆನೆಯನ್ನು ಹೆದರಿಸದ ಸಿಂಹ ಇಲ್ಲಿದೆ, ಅವರ ನಡು ಸಿಂಹಕಟಿ ಮುಷ್ಟಿಯಲ್ಲಿ ಸಿಗುವಂಥದ್ದು, ಆದರೆ ಆನೆಗಳನ್ನೇನೂ ಅದು ಹೆದರಿಸುವುದಿಲ್ಲ. ಅಂಧಕಾರವನ್ನು ಓಡಿಸದ ಚಂದ್ರಮಂಡಲ ಇಲ್ಲಿದೆ, ಅವರ ಮುಖ ಸುಂದರವಾಗಿದೆ, ಆದರೆ ಬೆಳಕೇನೂ ಬರುವುದಿಲ್ಲ. ಇದನ್ನು ಬಣ್ಣಿಸುತ್ತಾ ಕವಿ ಹೇಳುತ್ತಾನೆ, ಆದುದರಿಂದ ನಾವು ಇಲ್ಲಿದ್ದರೆ ರಾತ್ರಿ ಹೊತ್ತು ಮನ್ಮಥನ ಬಾಣಗಳು ನಮ್ಮನ್ನು ಕಾಡುವುದಿಲ್ಲ ಎಂದು ನಿಶ್ಚಯಿಸಿದ ಚಕ್ರವಾಕ ಪಕ್ಷಿಗಳಂತೆ ತರುಣಿಯರ ದಷ್ಟಪುಷ್ಟವಾದ ಸ್ತನಗಳು ಚೆಲುವಾಗಿ ಕಾಣುತ್ತಿದ್ದುವು.

ಸುಂದರಿಯರಾದ ಸ್ತ್ರೀಯರ ನಡುವು ತೆಳ್ಳಗಿರಬೇಕು, ಅದು ಬಡನಡುವಾಗಿರಬೇಕು ಎನ್ನುವುದು ಸೌಂದರ್ಯದ ಒಂದು ವಿಶೇಷ ಚಿಂತನೆ. ಅವರ ಆ ನಡು ಏಕೆ ತೆಳ್ಳಗಾಯಿತು? ಅದಕ್ಕೆ ನಮ್ಮ ಲಕ್ಷ್ಮೀಶ ಹೇಳುತ್ತಾನೆ ನೋಡಿ, ಹಲ್ಲುಗಳೆಂಬ ಮೊಲ್ಲೆ, ಕೆಂಪಾದ ತುಟಿಗಳೆಂಬ ದಾಸವಾಳ, ಮಂದಸ್ಮಿತವೆಂಬ ಮಲ್ಲಿಗೆ, ಎಸಲುಗಣ್ಣೆಂಬ ನೈದಿಲೆ, ನಳಿತೋಳುಗಳೆಂಬ ಶಿರೀಷ, ಉಗುರುಗಳೆಂಬ ಕೇದಗೆ, ಮುಖವೆಂಬ ತಾವರೆ, ಇಂಥ ಶೋಭಾಯಮಾನವಾದ ಮೂಗೆಂಬ ಸಂಪಗೆ, ಇವುಗಳನ್ನು ತಮ್ಮ ದೇಹದಲ್ಲೇ ಇಟ್ಟುಕೊಂಡು ಈ ತರುಣಿಯರು ಮತ್ತೇಕೆ ಹೂವುಗಳನ್ನು ಕೊಯ್ಯುತ್ತಿರುವರೋ ಎಂದು ಚಿಂತಿಸಿ ಚಿಂತಿಸಿ ಅವರ ನಡುವು ತೆಳ್ಳಗಾಗಿ ಹೋಯಿತಂತೆ.

ಕವಿ ಅರ್ಥಶ್ಲೇಷೆಯನ್ನು ಹೇಳುತ್ತಾ ಹೋಗುತ್ತಿದ್ದಾನೆ. ಶತ್ರು ವೀರರನ್ನು ಬಾಗಿಸುವಂತೆ ತರುಣಿಯರು ಕರವೀರ ಎಂದರೆ ಕಣಗಿಲೆ ಗಿಡವನ್ನು ಬಾಗಿಸಿದರು, ಮಾವುತರು ಸರಗವನ್ನು ಏರಿದಂತೆ ಸುರಹೊನ್ನೆ ಗಿಡವನ್ನು ಏರಿದರು. ಪುನ್ ನಾಗ ಎಂದರೆ ಸುರಹೊನ್ನೆ ಗಿಡ, ಪುನ್ ನಾಗ ಎಂದರೆ ಗಂಡಸರೆಂಬ ಆನೆ ಎಂಬ ಅರ್ಥವೂ ಆಗುತ್ತದೆ. ರಾಜರು ಜಾತಿಭೇದವನ್ನರಿತು ಪ್ರಜೆಗಳನ್ನು ಪಾಲಿಸುವಂತೆ ತರುಣಿಯರು ಹೂವುಗಳನ್ನು ಆಯ್ದು ಬಿಡಿಸಿದರು, ವೀರರಂತೆ ಸುರಗಿಯನ್ನು ಹಿಡಿದರು. ಸುರಗಿ ಎಂದರೆ ಹೂವು ಮತ್ತು ಖಡ್ಗ ಎಂದು ಎರಡೂ ಅರ್ಥ. ವಿಟರಂತೆ ಸುಂದರವಾದ ಹೂಗಳನ್ನು ಅರಸಿದರು. ನಗರ ಶೋಧನೆ ಮಾಡುವ ತಳವಾರರಂತೆ ಪಾದರಿಯನ್ನು, ಪಾದರಿ ಎಂದರೆ ವ್ಯಭಿಚಾರಿ ಎಂದು ಅರ್ಥ. ಪಾದರಿ ಹೂವು ಇದೆ, ಪಾದರಿ ಹೂವನ್ನು ಪಾಟಲಿ ಪುಷ್ಪ, ಅದನ್ನು ಈ ಸ್ತ್ರೀಯರು ಆರಿಸಿಕೊಂಡಿದ್ದಾರೆ.

0: ಈ ರೀತಿಯಾಗಿ ರಾಣಿಯಾದ ಮದನಮಂಜರಿಯು ಅವಳ ಸುಂದರಿಯರಾದ ಸಖಿಯರು ಪುಷ್ಪಾಪಚಯವನ್ನು ಮಾಡುತ್ತಾ ತಿರುಗುತ್ತಿರುವಾಗ ಇದ್ದಕ್ಕಿದ್ದಂತೆ ಅವರಿಗೆ ಧರ್ಮರಾಜನ ಯಜ್ಞಾಶ್ವವು ಕಾಣಿಸಿಕೊಂಡಿದೆ. ಎಂಥ ಅಶ್ವವದು! ಬಹು ವಿಚಿತ್ರವಾದ, ಬಹು ಸುಂದರವಾದ ಆ ದಿವ್ಯವಾದ ಅಶ್ವವನ್ನು ಕಂಡು ಪರಮಾಶ್ಚರ್ಯ ಚಕಿತರಾಗಿ ಸ್ತ್ರೀಯರೆಲ್ಲರೂ ಅದರೆಡೆಗೆ ಧಾವಿಸಿ ಬಂದಿದ್ದಾರೆ. ಆಗ
1: ವನಿತೆಯೊರೊಳ ಬದನ ಮಂಜರಿ ಹಯದ ಪಣಯ

0: ಸ್ತ್ರೀ ಪರಿವಾರದಲ್ಲಿದ್ದ ಮದನಮಂಜರಿಯು ಆ ಯಜ್ಞದ ಅಶ್ವದ ಹಣೆಯ ಪಟ್ಟಿಯ ಮೇಲಿರುವ ಲೇಖನವನ್ನು ಓದಿದ್ದಾಳೆ. ಕೂಡಲೇ ಇದು ಧರ್ಮರಾಜನ ಯಜ್ಞಾಶ್ವ ಎಂದು ತಿಳಿದು ಸಮೀಪದಲ್ಲಿದ್ದ ಪತಿಯನ್ನು ಕುರಿತು ಹೇಳುತ್ತಿದ್ದಾಳೆ, ಈ ಯಜ್ಞಾಶ್ವವನ್ನು ವೀರರಾಗಿದ್ದರೆ ಕಟ್ಟಬಹುದಂತೆ ಎಂದು. ಅವಳ ಮಾತನ್ನು ಕೇಳಿ ಪ್ರವೀರನು, ಓಹೋ, ಧರ್ಮರಾಜನೊಬ್ಬನೇ ಜಗತ್ತಿನಲ್ಲಿ ವೀರನೇ, ನಮಗೆ ಯೋಗ್ಯತೆ ಇಲ್ಲವೇ ಎಂದು ಹೇಳುತ್ತಾ ಕೂಡಲೇ ಆ ಯಜ್ಞಾಶ್ವವನ್ನು ಕಟ್ಟಿದ್ದಾನೆ, ಸ್ತ್ರೀ ಪರಿವಾರದವರನ್ನು ಮನೆಗೆ ಕಳುಹಿಸಿದ್ದಾನೆ, ಸೇನೆಯನ್ನು ಕರೆಸಿಕೊಂಡಿದ್ದಾನೆ, ಅರ್ಜುನನೊಂದಿಗೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮ ಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ

0: ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದರೆ ನೀಟು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆಗೆ ಇನ್ನೊಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಫೋನ್ ಮಾಡಿದ್ವಿ.
0: ಜಿಬಿಇ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,235.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872,00,000 ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26 ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1 ಸಾಮಾನ್ಯ ದಿನಾಂಕಕ್ಕಿಂತ ಆರು ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ ಎರಡು ಮೂರು ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
5: ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು ಮೂರನೇ ಸಲ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ ಈ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತ ಇದೆ. ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತ ಎಲ್ಲ ಕ್ರೀಡಾಪಟುಗಳು ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ.
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, KSRTC ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
6: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೋ ಪ್ರತಿಮಾ, ಮುಜೆ ಯಹ ಬತಾವೋ ಕಿ ಆಜ್ ಹಮೇ ಕೌನ್ ಸಾ ಪಾಠ ಪಡೆಂಗೆ.
3: ಆಜ್ ಹಮೇ ಆಪ್ ಏಕ್ ಸುಂದರ್ ಕವಿತಾ ಪಢಾಯಿ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ, ಆಜ್ ಮೈ ತುಮ್ ಲೋಗೋ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ್ ಮೇರಾ ಜೀವನ್ ನಾಮಕ ಕವಿತಾ ಪಢಾಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೆ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೆ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿತ್ರಿ ನೇ ಕ್ಯಾ ಕಹಾ ಹೈ?
1: ನಹೀ ಗುರುಜಿ, ಮೈ ನಹೀ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ, ಕವಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹೀ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ ತಕ್ ಯಹ ನಹೀ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೆ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಛಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ ಬತಾವೋ ದೇಖೇಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ,

0: ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ, ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
1: ಪ್ರತಿಮಾ ಕವಿತ್ರಿ ಅವರು ಕ್ಯಾ ಕಹತಿ ಹೇ?
2: ಕವಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೈ ಕಿ ಲೋಗ್ ಕಹತೆ ಹೈ ಕಿ ಸಂಸಾರ ನಿಸ್ಸಾರ ಹೈ ಔರ್ ಮಾತ್ರ ಏಕ್ ಧೋಖಾ ಹೈ ಪರಂತು ಮುಜೆ ಇಸ್ಮೇ ವಿಶ್ವಾಸ್ ನಹೀ ಹೈ ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೈ.
1: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ?
0: ಸರಿ ಗುರುಜಿ, ಹೇಳ್ತೀನಿ. ಕವಯತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
1: ಬಹುತ್ ಅಚ್ಚಾ, ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂ, ತುಮ್ ಲೋಗ್ ಗೌರ್ ಸೆ ಸುನ್ತೆ ಜಾನಾ. ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ. ಇನ್ ಪಂಕ್ತಿಯೋ ಕೋ ತುಮ್ ಭೀ ಏಕ್ ಬಾರ್ ಪಡ್ಕರ್ ಸುನಾವೊ ಪ್ರತಿಮಾ ದೇಖೆಂಗೆ?
2: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಮೈನೆ ಹಸನಾ ಸೀಖಾ ಹೈ ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ.
1: ಇನ್ ಪಂಕ್ತಿಯೋ ಕಾ ಸಾರಾಂಶ ಜಾನ್ನೆ ಸೆ ಪಹಲೆ ಇನ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೇಂಗೆ. ಹಸನಾ ಅಂದ್ರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೋನಾ ಅಂದ್ರೆ ಅಳುವುದು, ಬರಸನ ಅಂದ್ರೆ ಮಳೆ ಬರುವುದು ಅಂತ, ಇನ್ನು ಪಲ್ ಅಂದ್ರೆ ಕ್ಷಣ, ಸೋನಾ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದೋಂಕೆ ಅರ್ಥ ಜಾನ್ನೆ ಕೆ ಬಾದ್ ಮೇ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋಂ ಕೋ?
2: ಬತಾತಿ ಹೂ ಗುರುಜಿ. ಕವಯತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂ ರೋನಾ ಮೈ ಜಾನ್ತಿ ಹೀ ನಹೀ ಹೂ, ಜಿಂದಗಿ ಕೆ ಹರ್ ಪಲ್ ಆನಂದ ಹೀ ಆನಂದ ಹೈ ಮೇರೆ ಜೀವನ್ ಮೇ ಸೋನಾ ಬರಸ್ತಾ ಹೈ.
1: ಬಹುತ್ ಅಚ್ಚಾ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಕನ್ನಡ ಮೇ ಬತಾವೋ ಹಮೇ ದೇಖೆಂಗೆ?
0: ಸರಿ ಗುರುಜಿ, ಕವಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಜೀವನದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ, ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
1: ಬಹುತ್ ಅಚ್ಚಾ, ಹಮ್ ಅಪನಿ ಕವಿತಾ ಕೋ ದೇಖನೆ ಸೆ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭೀ ದೇಖೆಂಗೆ. ಮೈ ಕುಛ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ್ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನು ಕನ್ನಡದಲ್ಲಿ ನಪುಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನು ನಾವು ನಪುಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಾರ ಘರ್ ಅಚ್ಚಾ ಹೈ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೈ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
0: ಅರ್ಥವಾಯ್ತು ಗುರುಜಿ.
1: ತಬ್ ಚಲೋ, ಮೈ ತುಮೇ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೆ ಪಹಲಾ ಶಬ್ದ ಹೈ ಭಾಯಿ
0: ಬಹನ್,
1: ಮಾತಾ
0: ಪಿತಾ,
1: ಬಾಲಕ
0: ಬಾಲಿಕಾ,
1: ಕವಿ
0: ಕವಿಯತ್ರಿ,
1: ಗಾಯಕ
0: ಗಾಯಿಕಾ,
1: ಸೇವಕ
0: ಸೇವಿಕಾ,
1: ಆದಮಿ
0: ಔರತ್,
1: ನರ್
0: ನಾರಿ,
1: ಲೇಖಕ
0: ಲೇಖಿಕಾ,
1: ಬಕರ
0: ಬಕ್ರಿ,
1: ಮಾಮ
0: ಮಾಮಿ,
1: ಲಡಕ
0: ಲಡ್ಕಿ,
1: ಕಾಮವಾಲ
0: ಕಾಮವಾಲಿ,
1: ಶಿಕ್ಷಕ
0: ಶಿಕ್ಷಿಕಾ.
1: ಚಲೋ, ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈ ಅಬ್ ತಕ್ ಜಾನ್

0: ಕೈಸೀ ಹೋತಿ ಹೈ ಪೀಡಾ ಮೈ ಅಬ ತಕ್ ಜಾನ್ ನ ಪಾಯಿ ಕೈಸೀ ಹೋತಿ ಹೈ ಪೀಡಾ ಹಸ ಹಸ ಜೀವನ್ ಮೇ ಕೈಸೀ ಕರ್ತಿ ಚಿಂತಾ ಕ್ರೀಡಾ ಹಸ ಹಸ ಜೀವನ್ ಮೇ ಕೈಸೀ ಕರ್ತಿ ಹೈ ಚಿಂತಾ ಕ್ರೀಡಾ ಚಲೋ ಅಬ್ ಹಮ್ ಲೋಕ ಕಠಿಣ ಶಬ್ದೋ ಕೋ ದೇಖೆಂಗೆ ಪೀಡಾ ಅಂದ್ರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ ಕ್ರೀಡಾ ಅಂದ್ರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಬ್ ತುಮ್ ಭಾವಾರ್ಥ ಬತಾವು ಪ್ರತಿಮಾ ಇನ್ ಪಂಕ್ತಿಯೋ ಕಾ ದೇಖೆಂಗೆ
1: ठीक है गुरुजी बताती हूँ कवयित्री आगे चलकर कहती हैं कि मैं अभी तक नहीं जानती कि पीड़ा क्या है दर्द और दुख क्या है चिंता के साथ मैं हंस हंस कर खेलती हूँ
0: प्रतिमा ಹೇಳಿದ ಮಾತುಗಳನ್ನು ಕನ್ನಡದಲ್ಲಿ ಹೇಳಮ್ಮ ಕಾವ್ಯ
2: ಸರಿ ಗುರುಜಿ ಹೇಳ್ತೀನಿ ಪದ್ಯದ ಈ ಭಾಗದಲ್ಲಿ ಕವಯಿತ್ರಿ ಹೇಳ್ತಾರೆ ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದ್ರೆ ಏನಂತಾನೂ ಗೊತ್ತಿಲ್ಲ ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ
0: ಚಲೋ ಪ್ರತಿಮಾ ಮೈ ತುಮೆ ಕುಛ್ ಶಬ್ದ ದೇತಾ ಹೂ ಉನ್ ಶಬ್ದೋ ಕೋ ಲೇಕರ್ ತುಮ್ ಹಿಂದಿ ಮೇ ವಾಕ್ಯ ಬನಾವು ತುಮಾರೆ ಲಿಯೆ ಪಹಲಾ ಶಬ್ದ ಹೈ ಖೇಲ್
1: ಕ್ರಿಕೆಟ್ ಕಾ ಖೇಲ್ ಮುಜೆ ಪಸಂದ್ ಹೈ
0: ಕಾವ್ಯ ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ
2: ಕ್ರಿಕೆಟ್ ಆಟವೆಂದರೆ ನನಗೆ ತುಂಬಾ ಇಷ್ಟ
0: ದೂಸರಾ ಶಬ್ದ ಹೈ ತುಮಾರೆ ಲಿಯೆ ಸಚ್ಚಾಯಿ
1: ಹಮೇ ಸಚ್ಚಾಯಿ ಕಿ ರಾಹ ಪರ್ ಚಲನಾ ಚಾಹಿಯೆ
0: ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ
2: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು
0: ಚಲೋ ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ ಅಗಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವು ಪ್ರತಿಮಾ
1: ಠೀಕ್ ಹೈ ಗುರುಜಿ ಸುನಾತಿ ಹೂ ಜಗ ಹೈ ಅಸಾರ ಸುನತಿ ಹೂ ಜಗ ಹೈ ಅಸಾರ ಸುನತಿ ಹೂ ಮುಜ್ಕೋ ಸುಖ ಸಾರ ದಿಖಾತಾ ಜಗ ಹೈ ಅಸಾರ ಸುನತಿ ಹೂ ಮುಜ್ಕೋ ಸುಖ ಸಾರ ದಿಖಾತಾ ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ
0: ಬಹುತ್ ಅಚ್ಚಿ ಕವಿತಾ ಹೈ ಯೇ ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂ ಸುನೋ ಜಗ ಹೈ ಅಸಾರ ಸುನಾತಿ ಹೂ ಜಗ ಹೈ ಅಸಾರ ಸುನತಿ ಹೂ ಮುಜ್ಕೋ ಸುಖ ಸಾರ ದಿಖತಾ ಹೈ ಮುಜ್ಕೋ ಸುಖ ಸಾರ ದಿಖತಾ ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ ಇನ್ ಸುಂದರ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೋ ಜಗ್ ಅಂದ್ರೆ ಜಗತ್ತು ಅಥವಾ ಪ್ರಪಂಚ ಅಂತಾನು ಹೇಳ್ತೀವಿ ಕನ್ನಡದಲ್ಲಿ ಅಸಾರ್ ಅಂದ್ರೆ ಸಾರಹೀನ ಅಥವಾ ನಿಸ್ಸಾರವಾದ್ದು ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ ಒಂದೊಂದ್ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ಸಾಗರ್ ಅಂದ್ರೆ ಸಮುದ್ರ ಅಥವಾ ಕಡಲು ಅಂತಾನು ಹೇಳ್ತೀವಿ ಕನ್ನಡದಲ್ಲಿ ಈಗ ಈ ಸಾಲುಗಳ ಭಾವಾರ್ಥವನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ ನೋಡೋಣ
2: ಸರಿ ಗುರುಜಿ ಹೇಳ್ತೀನಿ ಕವಿಯತ್ರಿ ಇಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಜನ ಜಗತ್ತು ನಶ್ವರ ನಿಸ್ಸಾರ ಎಂದೆಲ್ಲ ಹೇಳ್ತಾರೆ ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು
0: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ ಕಹತೆ ಹೇ ಹೋತಿ ಜಾತಿ ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ ಪರಮೈ ಉಸ್ಮೇ ಪಾತಿ ಹೂ ಪರಮೈ ಉಸ್ಮೇ ಪಾತಿ ಹೂ ಪ್ರತಿಪಲ್ ಮದಿರ ಮತವಾಲಿ ಪ್ರತಿಪಲ್ ಮದಿರ ಮತವಾಲಿ ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹೀ ಹೈ ಫಿರ್ ಭಿ ಪ್ಯಾಲಿ ಅಂದರೆ ಬಟ್ಟಲು ಮದಿರ ಅಂದರೆ ಶರಾಬು ಅಂತ ಅಬ್ ಸಾರಾಂಶ ಬತಾವು
1: ಕವಯಿತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ್ ಆಗೆ ಬಢತಾ ಜಾತಾ ಹೈ ತ್ಯೋ ತ್ಯೋ ಜೀವನ್ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ ಆನಂದ ಕಮ್ ಹೋತಾ ಜಾತಾ ಹೈ ಪರ್ ಮೇರೆ ಲಿಯೆ ಐಸಾ ನಹೀ ಹೈ ಮೈ ತೋ ಸದಾ ಹೀ ಮದಿನಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂ
0: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವು ಕಾವ್ಯ ಹಮೇ ದೇಖೆಂಗೆ
2: ಸರಿ ಗುರುಜಿ ಹೇಳ್ತೀನಿ ಜನ ಹೇಳ್ತಾರೆ ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ ದುಃಖ ನಮ್ಮನ್ನು ಆವರಿಸುತ್ತದೆ ಆದರೆ ಕವಿಯತ್ರಿ ಹೇಳ್ತಾರೆ ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು
0: ಅಗಲಿ ಪಂಕ್ತಿಯೋ ಕೋ ದೇಖೋ ಮೈ ಪಡ್ಕರ್ ಸುನಾತಾ ಹೂ ಉತ್ಸಾಹ ಉಮಂಗ ನಿರಂತರ ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ ಉಲ್ಲಾಸ ವಿಜಯ ಕಾ ಹಸ್ತಾ ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ ಮೇರೆ ಮತವಾಲೆ ಮನ್ ಮೇ ಶಬ್ದೋ ಕೋ ದೇಖೋ ಉಮಂಗ್ ಅಂದ್ರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಿರಂತರ ಅಂದ್ರೆ ಯಾವಾಗಲೂ ಅಂತ ನಿರಂತರ ಅಂತ ಕನ್ನಡದಲ್ಲಿ ಹೇಳ್ತೀವಿ ಹಾಗೆ ನೋಡಿದ್ರೆ ಇನ್ ಪಂಕ್ತಿಯೋ ಕೋ ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೆ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

ಕೃಷಿರಂಗ ಕಾರ್ಯಕ್ರಮ 6:51 ಅಡಕೆ ಆಧಾರಿತ ಕೃಷಿ ಕುರಿತಾಗಿ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಹೇಳಿಗೆಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ಸಿರಿಗಂಧ 7:45. ಇನ್ನು 9:15 ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮೂಡಿ ಬರ್ತಾ ಇದೆ. ರಾತ್ರಿ 9:30 ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 10:00 ಕಾರ್ಯಕ್ರಮ ವನಿತಾ ವಿಹಾರ. ಕುಂಭಕಲೆಯಿಂದ ದಾಖಲೆಗಳವರೆಗೆ ಈ ಕುರಿತಾಗಿ ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:01. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಅಧ್ಯಾತ್ಮ ಇರುತ್ತೆ, ಮತ್ತೊಂದು ಬಗೆಯ ತುಂಟತನ ಇರುತ್ತೆ. ಈ ರೀತಿ ಪ್ರತಿಯೊಂದನ್ನು ಕೂಡ ತುಂಬಾ ಹದವಾಗಿ ಬೆರೆಸಿ ಬರೆಯುವ ಕಲೆ ಅವರಿಗೆ ಸಿದ್ಧಿಸಿತ್ತು. ಮತ್ತೆ ಇವತ್ತಿಗೂ ಕನ್ನಡ ಸಾಹಿತ್ಯವನ್ನ ಓದ್ಕೊಳ್ಬೇಕು ಅಂತಂದ್ರೆ, ಕನ್ನಡ ಸಾಹಿತ್ಯಕ್ಕೆ ಪ್ರವೇಶವನ್ನು ಪಡೆದುಕೊಳ್ಬೇಕು ಅಂದ್ರೂ ಕೂಡ ಮಾಸ್ತಿ ಕಥೆಗಳ ಮೂಲಕ ನೀವು ಪ್ರವೇಶವನ್ನ ಪಡೆದುಕೊಂಡಿದ್ದೆ. ಆದ್ರೆ ಕಥೆಗಳ ಕುರಿತಾಗಿ, ಕನ್ನಡದ ಕುರಿತಾಗಿ ನಿಮ್ಮಲ್ಲಿ ಒಂದು ಅಪಾರವಾದಂತಹ ಪ್ರೇಮ ಹುಟ್ಟೋದಂತೂ ಖಚಿತ. ಇರ್ಲಿ, ಮಾಸ್ತಿ ಅವರ ಸಣ್ಣ ಕಥೆಗಳ ಪುಸ್ತಕವನ್ನ ನೀವು ಓದಿದ್ದೀರಾ? ಯಾವ ಕಥೆ ನಿಮ್ಗೆ ಬಹಳ ಇಷ್ಟ? ಹೀಗೆ ಒಂದು ಕಥೆಯನ್ನು ಮೆನ್ಷನ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನಿಮಗೆ, ಅಲ್ವಾ? ಅಂದರೆ ನಾವು ಆ ಕಥೆಗಳನ್ನು ಓದ್ತಾ ಓದ್ತಾ ಮತ್ತೆ ಮತ್ತೆ ಓದಬೇಕು ಅಂತ ಅಂದ್ಕೊಳ್ತೀವಿ. ಒಂದಷ್ಟು ವರ್ಷ ಬಿಟ್ಟು ಓದಿದಾಗ ಆ ಕಥೆ ಮತ್ತೊಂದೇ ರೀತಿಯಲ್ಲಿ ನಮಗೆ ಇಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ಚಂದದ ಕಥೆಗಳು ಮಾಸ್ತಿಯವರದ್ದು. ಓದಿಲ್ಲ ಅಂದರೆ ಖಂಡಿತವಾಗ್ಲೂ ಓದಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಹೀಗಿದೆ. ಬೊಮ್ಮಿಯ ಹುಲ್ಲು ಹೊರೆ ಈ ಒಂದು ಕಥೆಯ ಮೂಲಕ ಕಥಾಲೋಕ ಪ್ರವೇಶಿಸಿ ನಂತರ ಕಾದಂಬರಿಕಾರರಾಗಿ ಕೂಡ ಸೈ ಅನಿಸಿಕೊಂಡಂತಹ ಕನ್ನಡದ ಲೇಖಕರು ಯಾರು? ಬೊಮ್ಮಿಯ ಹುಲ್ಲು ಹೊರೆ ಈ ಒಂದು ಕಥೆಯ ಮೂಲಕ ಕಥಾಲೋಕ ಪ್ರವೇಶಿಸಿ ನಂತರ ಕಾದಂಬರಿ ಲೋಕಕ್ಕೂ ಕೂಡ ಪ್ರವೇಶವನ್ನು ಪಡೆದುಕೊಂಡು ಅಲ್ಲೂ ಕೂಡ ಜಯಿಸಿಕೊಂಡವರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೌದು, ಎಲ್ಲರಿಗೂ ಕೂಡ ಕನ್ನಡ ಸಾಹಿತ್ಯದ ಕುರಿತು ಅಪಾರವಾದಂತಹ ಆಸಕ್ತಿ ಇರೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡಿ ಉತ್ತರವನ್ನು ತಿಳಿಸ್ತಾ ಇದ್ದೀರಿ. ಖುಷಿ ಆಗ್ತಿದೆ. ಸರಿಯಾದಂತಹ ಉತ್ತರಗಳನ್ನ ನೋಡೋದಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಾ ಇದೆ. ಆದರೆ ಮೊದಲಿಗೆ ಸರಿ ಉತ್ತರ ಕಳಿಸಿದ್ದು ಇಷ್ಟು ಜನ: ಸುಧಾನಾರಾಯಣ್, ಈರಣ್ಣ ಬೆಂಗಾಲಿ, ಶಿವಪ್ರದ, ಅರವಿಂದ, ಹಾಗೇನೆ ಸಿದ್ದಲಿಂಗಮೂರ್ತಿ, ದೇವಿ ಸಿಂಗ್, ಎನ್ ಜಿ ಬಸವರಾಜ್, ರಾಜ್ಕುಮಾರ್ ಕಾತರ್ಕಿ, ಪದ್ಮಶ್ರೀ, ಆಶಾ ಶೆಣೈ ಮತ್ತು ಉದಯ್ ಕರ್ಕೇರ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಬೊಮ್ಮಿಯ ಹುಲುಹೊರೆಯ ಮೂಲಕ ಕಥಾಲೋಕ ಪ್ರವೇಶಿಸಿ ನಂತರ ಕಾದಂಬರಿಕಾರರಾಗಿ ಕೂಡ ಗೆದ್ದಂತಹ ಲೇಖಕರು ಯಾರು ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಯಶವಂತ ಚಿತ್ತಾಲರು. ಯಶವಂತ ಚಿತ್ತಾಲರ ಕಥೆಗಳನ್ನು ಕೂಡ ಅಷ್ಟೇ, ನಾವು ಓದದೆ ಕನ್ನಡ ಸಾಹಿತ್ಯದ ಓದನ್ನು ಪೂರ್ತಿ ಮಾಡಿದ್ವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾದಂತಹ ಕಥೆಗಳು ಮತ್ತು ಚಿತ್ತಾಲರದೇ ಆದಂತಹ ಒಂದು ಭಾಷೆಯನ್ನು, ಚಿತ್ತಾಲರದೇ ಆದಂತಹ ಒಂದು ಶೈಲಿಯನ್ನು ಅವರು ರೂಪಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು. ನೀವು ಕಥೆಯನ್ನು ರ್ಯಾಂಡಮ್ ಆಗಿ ಹೆಸರಿಲ್ಲದೆ ಕೊಟ್ಟರು ಕೂಡ ಇದು ಯಶವಂತ ಚಿತ್ತಾಲರದೇ ಕಥೆ ಅಂತ ಕರೆಕ್ಟಾಗಿ ಕಂಡು ಹಿಡಿದು ಬಿಡಬಹುದು. ಅಷ್ಟರ ಮಟ್ಟಿಗೆ ಚಿತ್ತಾಲ ಥರದ ಮುದ್ರೆಯನ್ನು ಒತ್ತಿಸಿಕೊಂಡಂತಹ ಕಥೆಗಳನ್ನು ಅವರು ಬರೆದ್ರು. ಅಬೋಲಿನ ಆಟ, ಈ ಬಗೆಯ ಕಥೆಗಳನ್ನ ಮತ್ತಿನ್ಯಾರಾದರೂ ಬರೆಯೋದಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಮತ್ತು ಮೊದಲ ಕಥೆಯೇ ಆದರೂ ಕೂಡ ಬೊಮ್ಮಿಯ ಹುಲುಹೊರೆ, ಇದು ತುಂಬ ಚೆನ್ನಾಗಿ ವ್ಯಂಗ್ಯ ಮತ್ತು ವಿಡಂಬನೆಯನ್ನು ಬಳಸಿಕೊಂಡಂತಹ ಕಥೆ. ಹೊರಗಡೆ ಹುಲ್ಲುಹೊರೆಯನ್ನು ಹೊತ್ತುಕೊಂಡು ಬಂದಂತಹ ಬೊಮ್ಮಿಗೆ ಲೇಖಕರ ಅಂದರೆ ಕಥಾನಾಯಕನ ತಾಯಿ ಮಾತಾಡಿಸ್ತಾ ಇರುವಂತಹ ಒಂದು ಸಂಭಾಷಣೆಯ ಮೂಲಕ ಕಥೆ ಶುರು ಆಗುತ್ತೆ. ಮತ್ತು ಸಂಭಾಷಣೆಯ ಮೂಲಕವೇ ಇಡೀ ಕಥೆಯ ಜೀವಾಳ ಕೂಡ ನಮಗೆ ಅರ್ಥ ಆಗಿಬಿಡತ್ತೆ. ಅವಳ ಹತ್ರ ಹೇಗಾದರೂ ಮಾಡಿ ಆ ಹುಲ್ಲುಹೊರೆಯನ್ನು ತೆಗೆದುಕೊಂಡು ನಿನಗೆ ಮೀನು ಸಾರು ಕೊಡ್ತೀನಿ ಅಂತ ಹೇಳಿ, ಮೀನಿನ ಗಸಿಯನ್ನು ಊಟಕ್ಕೆ ಕೊಡ್ತೀನಿ ಅಂತ ಒಪ್ಪಿಸಿ ಅವಳ ಹತ್ರ ಆ ಒಂದು ಹುಲ್ಲುಹೊರೆಯನ್ನು ತಗೊಳ್ತಾರೆ. ಆದರೆ ದುರಂತ ಏನು ಅಂತಂದರೆ, ಯಾಕೆ ಅವರು ಆ ಮೀನು ಸಾರನ್ನು ಆಕೆಗೆ ಕೊಡೋದಕ್ಕೆ ಒಪ್ಕೊಂಡಿರ್ತಾರೆ, ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಂದರೆ, ಇವರು ಇನ್ನೇನು ಊಟಕ್ಕೆ ಕೂರಬೇಕು, ಒಂದು ಸೆಕೆಂಡಲ್ಲಿ ನಾಯಿ ಬಂದು ಅದಕ್ಕೆ ಬಾಯಿ ಹಾಕಿಬಿಟ್ಟಿರುತ್ತೆ, ಆಮೇಲೆ ಅದು ಹಚ್ಚ ಅಂತ ಓಡಿಸಿರ್ತಾರೆ. ಮತ್ತು ಹೀಗೆ ನಾಯಿ ಬಾಯಿ ಹಾಕಿದ ತಟ್ಟೆಯಲ್ಲಿ ಇದ್ದಂತಹ ಒಂದು ಪದಾರ್ಥವನ್ನು ತಾವು ತಿನ್ನೋಕ್ಕೆ ಮನಸ್ಸಾಗದೆ ಅದನ್ನು ಬೊಮ್ಮಿಗೆ ಕೊಟ್ಟು ಏನೋ ಉಪಕಾರ ಮಾಡ್ತಿರೋ ಹಾಗೆ ಭಾವನೆ. ಈ ಯಾವುದೇ ವಿಷಯ ಬೊಮ್ಮಿಗೆ ಗೊತ್ತಿರೋದಿಲ್ಲ, ಆಕೆ ಹುಲ್ಲು ಹೊರೆಯನ್ನು ಕೂಡ ಕೊಟ್ಟು ಅದನ್ನು ಊಟ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಇದು ಒಂದು ಕಥೆ. ಈ ಕಥೆಯ ಮೂಲಕ ಕಥಾಲೋಕವನ್ನು ಪ್ರವೇಶಿಸಿದ್ದು ಯಶವಂತ ಚಿತ್ತಾಲರು. ನೀವು ಕೂಡ ಅವರ ಕಥೆಗಳನ್ನ ಓದ್ತೀರಾ? ಇಷ್ಟ ಆಗತ್ತಾ ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಮ್ಮ ದೇಶ ಭಾರತ.

0: ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಶ್ರೀಮತಿ ಗೋಮತಿ ಅವರು ಇರ್ತಾರೆ. ಇವರು ಕರ್ನಾಟಕ ಚಿತ್ರಕಲಾ ಪರಿಷತ್ನ ಪ್ರಾಂಶುಪಾಲರು. ಇವರ ಜೊತೆಗಿನ ಮಾತುಕತೆ ಇವತ್ತಿನ ವಿಶೇಷ ಆಗಿರುತ್ತೆ. ನಿಮಗೂ ಕೂಡ ಚಿತ್ರಕಲೆಯಲ್ಲಿ ಅಥವಾ ಯಾವುದೇ ಫೈನ್ ಆರ್ಟ್ಸ್ನಲ್ಲಿ ಆಸಕ್ತಿ ಇದ್ದರೆ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಕೂಡ ಏನಾದರೂ ಫೈನ್ ಆರ್ಟ್ಸ್ ಸ್ಟ್ರೀಮ್ಗೆ ಹೋಗಬೇಕು ಅಂತ ಇದ್ದರೆ ಬೇಕಾದಂತಹ ಸಮಸ್ತ ಮಾಹಿತಿಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸಿಗತ್ತೆ. ಹಾಗಾಗಿ ತಪ್ಪದೆ ಕೇಳಿಸ್ಕೊಳ್ಳಿ. ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ಗೋಮತಿ ಅವರೊಂದಿಗಿನ ಮಾತುಕತೆ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ಮತ್ತಿದೀಗ ಹೊಂಬಿಸಿಲಿನಲ್ಲಿ ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಹೋಗುವಂತಹ ಸಮಯ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಬರಹದಲ್ಲಿ ಒಂದು ಗೊರೂರು ಕಾಣಿಸಿಕೊಳ್ಳುತ್ತೆ, ಅವರ ಊರು. ಅಷ್ಟೇ ಪ್ರಿಯವಾಗಿ ಅವರು ನೆನೆಯುವಂತಹ ನದಿ ಯಾವುದು? ಅವರ ಬರಹದಲ್ಲೆಲ್ಲ ಕೂಡ ಪ್ರಸ್ತಾಪವಾಗುವಂತಹ ಗೊರೂರು ಅಂದ ಕೂಡಲೇ ನಮಗೆ ನೆನಪಾಗುವಂತಹ ನದಿ ಯಾವುದು? ನದಿಯ ಹೆಸರನ್ನು ಹೇಳಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕೊಟ್ಟಿರೋದು ಎನ್ಆರ್ ಪ್ರಸಾದ್, ಮಹೇಶ್, ಶ್ರೀಲಕ್ಷ್ಮಿ ಗುರುರಾಜ್, ಆಶಾ ಶ್ರೀನಿವಾಸ್, ಮಂಡಿಕಲ್ ಕೃಪಾ, ಪ್ರಸನ್ನ ಕುಮಾರ್, ಬಿ ಪುಟ್ಟರಾಜು, ಜಗದೀಶ ನಾಯ್ಕ, ಹಾಗೇನೆ ನೇತ್ರ ಮತ್ತು ಮಂಜುನಾಥ್ ಲಗ್ಗೆರೆ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಬರಹದಲ್ಲಿ ಗೊರೂರು ಮಾತ್ರವಲ್ಲದೆ ಒಂದು ನದಿಯ ಪ್ರಸ್ತಾಪ ಆಗ್ತಾ ಇರುತ್ತೆ. ಸದಾಕಾಲ ಗೊರೂರು ಅಂದರೆ ಈ ನದಿಯ ನೆನಪಾಗುತ್ತೆ, ಯಾವುದದು ಅಂತ ಕೇಳಿದ್ದೆ. ಹೇಮಾವತಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇವರು ಕೂಡ ಅಷ್ಟೇ, ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದವರು. ಇವರ ಬರಹಗಳು ಕೂಡ ಮನಸ್ಸಿಗೆ ಮುದ ನೀಡುತ್ತೆ, ಹಿತ ಕೊಡುತ್ತೆ. ಯಾವುದೇ ಒಂದು ಕಲೆ ಇರಬಹುದು, ಸಾಹಿತ್ಯ, ಸಂಗೀತ, ಇವೆಲ್ಲದರ ಉದ್ದೇಶ ಅಷ್ಟೇ ಅಲ್ವಾ, ಮನಸ್ಸಿಗೆ ಸಾಂತ್ವನವನ್ನು ಕೊಡೋದು, ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದು. ಅಂತಹ ಸಾಂತ್ವನ ಮತ್ತು ನೆಮ್ಮದಿಯನ್ನು ಕೊಡಬಲ್ಲಂತಹ ಬರಹಗಳು ಕೆಲವು ಕಾಲಕ್ಕೆ ವಿರಳ ಅಂತ ಅನಿಸುತ್ತೆ. ಅಂತಹ ಸಮಯದಲ್ಲಿ ನಾವು ಮತ್ತೆ ಮತ್ತೆ ಓದಬಹುದಾದಂತಹ ಕೃತಿಗಳು ಗೊರೂರದ್ದು, ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರಬಹುದು, ಯಶವಂತ ಚಿತ್ತಾಲರು, ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಬೇಂದ್ರೆ ಅಜ್ಜ, ಇವರೆಲ್ಲರ ಕೃತಿಗಳು, ಇವರೆಲ್ಲರ ಸಾಹಿತ್ಯ ಕೃಷಿ ಏನಿದೆ ಅದು ಬರೀ ಅವರಿಗಾಗಿ ಆಗಿರಲಿಲ್ಲ. ಅದು ಯಾರೆಲ್ಲ ಕೂಡ ಅದರಲ್ಲಿ ರಸಾಸ್ವಾದನೆಯನ್ನು ಪಡೀತಾರೆ ಅವರೆಲ್ಲರಿಗೂ ಕೂಡ ನಿರಂತರವಾಗಿ ನೆಮ್ಮದಿಯನ್ನು ಹಾಗೆ ಸಮಾಧಾನವನ್ನು ಕೊಡಬಲ್ಲಂತಹ ವಸ್ತುಗಳು ಅಂತ ಹೇಳಬಹುದು, ಬರಹಗಳು ಅಂತ ಹೇಳಬಹುದು. ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಕಪ್ಪೆ ನುಂಗಿದ ಹುಡುಗ ಈ ಕಥಾ ಸಂಕಲನದ ಕರ್ತೃ ಯಾರು? ಕಪ್ಪೆ ನುಂಗಿದ ಹುಡುಗ ಈ ಕಥಾ ಸಂಕಲನದ ಕರ್ತೃ ಯಾರು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಜಗದಾಂಬಿಕಾ, ಹಾಗೆ ಜಯಶ್ರೀ, ಸುನೀಲ್, ಹೊನ್ನೂರು, ಅಲಿ, ಗುರುರಾಜ್ ಕುಟುಂಬದವರು, ನೋಬೆಲ್, ಹಾಗೇನೆ ಗಾಯತ್ರಿ, ಬಿ ಎಂ ವಿಶ್ವನಾಥ, ಉಷಾ ಬಿ ಪ್ರಕಾಶ್, ಶ್ರೀನಿವಾಸ್, ಡಾಕ್ಟರ್ ರಾಜಣ್ಣ ಚಳ್ಳಕೆರೆ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತೆ ಕೆಲವೊಂದಷ್ಟು ಜನ ಕೇಳ್ತಾ ಇದ್ದೀರಿ, ನಾವು ಕೂಡ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀವಿ, ನಮ್ಮ ಹೆಸರು ಯಾಕೆ ಬಂದಿಲ್ಲ ಅಂತ. ನಮ್ಮ ಕಾರ್ಯಕ್ರಮದ ನಿಯಮ ಇರೋದೇ ಹಾಗೆ, ಮೊದಲಿಗೆ ಸರಿ ಉತ್ತರ ತಲುಪಿಸಿದಂತಹ 10 ಜನರ ಹೆಸರನ್ನು ಹೇಳ್ತೀವಿ, ಮತ್ತೆ ಯಾವುದೇ ಕಾರಣಕ್ಕೂ ಹೆಸರುಗಳನ್ನ ರಿಪೀಟ್ ಮಾಡೋದಿಲ್ಲ ಅಂತ. ಅದೇ ಕಾರಣಕ್ಕೆ ನಿಮಗೆ ಒಂದು ಸಲ ನೀವು ಕೊಟ್ಟಂತಹ ಉತ್ತರಕ್ಕೆ ನಿಮ್ಮ ಹೆಸರು ಹೇಳಿಲ್ಲ ಅಂದರೆ ಖಂಡಿತ ಬೇಜಾರಾಗಬೇಡಿ, ಮುಂದಿನ ಪ್ರಶ್ನೆಗೆ ಬೇಗ ಉತ್ತರಿಸೋಕೆ ಪ್ರಯತ್ನಿಸಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸರಿಯಾದಂತಹ ಉತ್ತರ ಆಗಿತ್ತು ಶ್ರೀನಿವಾಸ ವೈದ್ಯ. ಶ್ರೀನಿವಾಸ ವೈದ್ಯರ ಕಥಾ ಸಂಕಲನ ಕಪ್ಪೆ ನುಂಗಿದ ಹುಡುಗ 2012 ಅಂಕಿತ ಪ್ರಕಾಶನದಿಂದ ಬಂತು. ಅದಕ್ಕೂ ಮುಂಚೆ ಇವರು ಲಲಿತ ಪ್ರಬಂಧಗಳ ಮೂಲಕವೇ ಕನ್ನಡಿಗರ ಮನಸ್ಸನ್ನು ಗೆದ್ದವರು. ಇವರು ಬರೆಯೋಕೆ ಶುರು ಮಾಡಿದ್ದು ನಿವೃತ್ತಿಯ ನಂತರದ ದಿನಗಳಲ್ಲಿ. ಅದು ಗೊತ್ತಾ ನಿಮಗೆ? ಇವರು ಮಹಾರಾಷ್ಟ್ರದಲ್ಲಿ ನೆಲೆಸಿದ್ರು, ಅದಾದ ನಂತರ ವಾಪಸ್ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ತಮ್ಮ ಸುತ್ತಮುತ್ತ ಸ್ನೇಹಿತರ ಬಳಗದಲ್ಲಿ ಒಡನಾಟ ಇಟ್ಕೊಳ್ತಾನೆ ಹಾಸ್ಯ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸ್ತಾ ಇದ್ರು. ಮತ್ತೆ ಹಾಸ್ಯ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಇವರ ಬರಹವನ್ನು ಮೆಚ್ಚುವಂತಹ ದೊಡ್ಡ ವರ್ಗವೇ ಸೃಷ್ಟಿಯಾಯಿತು. ರುಚಿಗೆ ಹುಳಿಯೊಗರು, ತಲೆಗೊಂದು ತರತರ, ಮನಸುಖರಾಯನ ಮನಸ್ಸು, ಇವೆಲ್ಲವೂ ಕೂಡ ಇವರ ಬರಹಗಳ ಸಂಗ್ರಹ. ನಿಮಗೆ ಯಾವುದೇ ಒಂದು ಬರಹದ ಸಂಗ್ರಹ ಸಿಕ್ಕರೂ ಕೂಡ ಆರಾಮಾಗಿ ಓದಬಹುದು. ಮತ್ತೆ ಇವರು ಧಾರವಾಡದ ನವಲಗುಂದದ ಭಾಷೆಯನ್ನು ಬಹಳ ಚೆನ್ನಾಗಿ ಬಳಸ್ತಾರೆ ತಮ್ಮ ಸಾಹಿತ್ಯದಲ್ಲಿ. ಓದೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಮತ್ತು ಮನಸ್ಸಿಗೆ ಮುದ ಕೊಡುವಂತಹ ಬರಹ ಇವರದ್ದು ಕೂಡ. ಅದು ನಿಮಗೆ ತುಂಬ ಹಾಸ್ಯ ಅಂತಲೂ ಅನಿಸಲ್ಲ, ಹಾಗಂತ ತುಂಬ ಗಂಭೀರ ಅಂತಲೂ ಅನಿಸಲ್ಲ. ಒಂದು ರೀತಿ ಬುದ್ಧಿವಂತರಿಗೆ ಅರ್ಥವಾಗುವಂತಹ, ಹಾಗೆ ಸದಭಿರುಚಿಯು ಉಳ್ಳವರಿಗೆ ಇಷ್ಟವಾಗುವಂತಹ ರೀತಿಯ ಬರಹ ಅಂತ ಹೇಳಬಹುದು. ಮತ್ತೆ ಅಗ್ನಿಕಾರ್ಯ ಅನ್ನೋದು ಇವರ ಕಥಾ ಸಂಕಲನ, ಮತ್ತಿನ್ನೊಂದು ಕಥಾ ಸಂಕಲನ ಕಪ್ಪೆ ನುಂಗಿದ ಹುಡುಗ, ಮತ್ತೆ ಹಳ್ಳ ಬಂತು ಹಳ್ಳ ಅನ್ನೋದು ಇವರ ಏಕಮಾತ್ರ ಕಾದಂಬರಿ, ತುಂಬಾನೇ ಚೆನ್ನಾಗಿರುವಂತಹ ಕಾದಂಬರಿ. ಇದಕ್ಕೆ ಅಕಾಡೆಮಿ ಅವಾರ್ಡ್ ಕೂಡ ಬಂತು. ಇವಿಷ್ಟು ಪುಸ್ತಕಗಳಲ್ಲಿ ಯಾವುದು ಸಿಕ್ಕರೂ ಕೂಡ ನೀವು ಖಂಡಿತ ಇನ್ನೊಂದು ಯೋಚನೆ ಇಲ್ಲದೆ ತೆಗೆದು ಓದಬಹುದು. ಬಹುಶಃ ನಿಮಗೂ ಕೂಡ ಬರಹ ಇಷ್ಟ ಆಗತ್ತೆ ಅನ್ನೋಂಥ ನಂಬಿಕೆ ನನ್ನದು. ಯಾರೆಲ್ಲ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹೇಗೆ ಅನಿಸ್ತಿದೆ ಇವತ್ತಿನ ಕಾರ್ಯಕ್ರಮ ತಿಳಿಸಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 3:48 ಇದೆ. ಇದೀಗ ಕೊನೆಯ ಪ್ರಶ್ನೆ ಹೀಗಿದೆ ನೋಡಿ, ಹಂಚಕ್ಕಿ ಅಂದ್ರೆ ಏನು? ಹಂಚಕ್ಕಿ ಅಂದ್ರೆ ಏನು? ಒಂದು ಹಕ್ಕಿ, ಅರೆಬೆಂದ ಅನ್ನ, ಅರಳೆ, ನೂಲು ತೆಗೆಯುವ ಸಾಧನ ಅಂತ 4 ಆಪ್ಷನ್ ನಿಮ್ಮ ಮುಂದೆ ಇದೆ. ಹಂಚಕ್ಕಿ ಅಂದ್ರೆ ಏನು ಅಂತ ನೀವು ನಮಗೆ ತಿಳಿಸಿ. ಒಂದು ಹಕ್ಕಿಯ ಹೆಸರ, ಅಥವಾ ಅರೆಬೆಂದ ಅನ್ನವ, ಅರಳೆಗ ಹಾಗಂತೀವ, ಅಥವಾ ನೂಲು ತೆಗೆಯುವ ಸಾಧನಕ್ಕೆ ಹಾಗೆ ಹೇಳ್ತೀವ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನ ತಲುಪಲಿ. 9480930103 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ರಘುನಾರಾಯಣ್, ಹಸನ್ ಸಾಬ್, ರೇಣುಕಾ ದಾವಣಗೆರೆ, ವಾಣಿಶ್ರೀ, ಚನ್ನಬಸಪ್ಪ ಕರಮಡಿ, ವೆಂಕಣ್ಣ, ದೀಕ್ಷಾ, ಹಾಗೇನೆ ಸಿದ್ದು ಗಾವಡೆ, ವಿನಯ್ ನಾಗರಾಜ್, ನವೀನ್ ಕುಮಾರ್, ಹಾಗೆ ಕೃಷ್ಣಪ್ಪ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹಂಚಕ್ಕಿ ಅಂದ್ರೆ ಏನು ಅಂತ ಕೇಳಿದ್ದೆ, ಬಹುತೇಕರು ಸರಿಯಾದಂತಹ ಉತ್ತರವನ್ನೇ ಹೇಳಿದ್ದೀರಿ. ಹಂಚಕ್ಕಿ ಅಂತಂದ್ರೆ ಅರೆಬೆಂದ ಅನ್ನ ಅಂತ ಅರ್ಥ. ಹಂಚಕ್ಕಿಯನ್ನೇ ಊಟ ಮಾಡ್ಕೊಂಡು ಹೋದ ಅಂದ್ರೆ ಸರಿಯಾಗಿ ಬೇಯದೇ ಇರುವಂತಹ ಅರ್ಧಂಬರ್ಧ ಬೆಂದಂತಹ ಅಕ್ಕಿಯನ್ನೇ ಊಟ ಮಾಡಿ ಹೋದ ಅವನು ಅಂತ ಅರ್ಥ. ಹಾಗಾಗಿ ಹಂಚಕ್ಕಿ ಅಂದ್ರೆ ಯಾವಾಗ ಪೂರ್ತಿ ಅನ್ನ ಆಗಿರೋಲ್ಲ, ಅರ್ಧಂಬರ್ಧ ಅನ್ನ ಆಗಿರುತ್ತೆ, ಅದಕ್ಕೆ ಹಂಚಕ್ಕಿ ಅನ್ನ ಅಂತ ಹೇಳ್ತಾರೆ. ಹಂಚಕ್ಕಿ ಅಂತ ಹೇಳ್ತಾರೆ, ಅರೆಬೆಂದ ಅನ್ನಕ್ಕೆ ಹಂಚಕ್ಕಿ ಅಂತಾರೆ ಅಂತ ಹೇಳ್ತಾ ಇವತ್ತಿನ ಹೋಮ್ ಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಯಾರೆಲ್ಲ ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಮನಸ್ಸು ಮಾಡಿದ್ರಿ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಪ್ರತಿದಿನ ಮಿಸ್ ಮಾಡದೆ 3 ಗಂಟೆಯಿಂದ 4 ಗಂಟೆಯ ತನಕ ಹೋಮ್ ಬಿಸಿಲಿನ ಹೊತ್ತಿನ ಕ್ವಿಜ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 4:36 ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಇವತ್ತು ನಮ್ಮ ಜೊತೆಯಾಗಿ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ಇಬ್ಬರು ಬಂದಿದ್ದಾರೆ. ಚಿತ್ರಕಲೆಯ ಕುರಿತಾಗಿ, ಫೈನ್ ಆರ್ಟ್ಸ್ನ ಕುರಿತಾಗಿ ಮಾಹಿತಿಯುಕ್ತ ಕಾರ್ಯಕ್ರಮ ಇದಾಗಲಿದೆ. ಮೊದಲಿಗೆ ನಮ್ಮ ಜೊತೆಯಾಗಿ ಗೋಮತಿ ಅವರು ಇದ್ದಾರೆ. ಇವರು ಚಿತ್ರಕಲಾ ಪರಿಷತ್ನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವರ ಜೊತೆಯಾಗಿ ಗೋಪಾಲ್ ಕಮ್ಮಾರ್ ಅವರು ಕೂಡ ಇದ್ದಾರೆ. ಇವರು ಶಿಲ್ಪಕಲಾವಿದರು. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಮೇಡಮ್ ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ ಮಾರ್.
0: ಇದೀಗ ಚಿತ್ರಕಲಾ ಪರಿಷತ್ ಅನ್ನುವಂಥ ಹೆಸರನ್ನ ನಾವೆಲ್ಲರೂ ಕೇಳ್ತಾನೆ ಇರ್ತೀವಿ, ಮತ್ತೆ ಅಲ್ಲಿ ನಡೆಯುವಂತಹ ಎಕ್ಸಿಬಿಷನ್ಸ್, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಒಟ್ಟಾರೆಯಾಗಿ ಚಿತ್ರಕಲಾ ಪರಿಷತ್ ಏನೆಲ್ಲ ಕೆಲಸಗಳನ್ನ ಮಾಡುತ್ತೆ ಅಂತ ತಿಳಿಸಬಹುದಾ?
1: ಖಂಡಿತ ಖಂಡಿತ. ನಮ್ದು ಚಿತ್ರಕಲಾ ಪರಿಷತ್, ಎಸ್ ಇಟ್ ಇಸ್ ಅ ಬಾಡಿ. ನಮ್ದು ಚಿತ್ರಕಲಾ ಮಹಾವಿದ್ಯಾಲಯ ಅಂತ, ಅಂದ್ರೆ ಕಾಲೇಜ್ ಆಫ್ ಫೈನ್ ಆರ್ಟ್ಸ್, ಕರ್ನಾಟಕ ಚಿತ್ರಕಲಾ ಪರಿಷತ್. ಇದೊಂದು ಕಾಲೇಜ್ ಮಾತ್ರ ಅಲ್ಲ, ಇದು ಕಲೆಯ ಒಂದು ಜೀವಂತ ಸಂಸ್ಕೃತಿ ಕೇಂದ್ರ. ಇಲ್ಲಿ ಚಿತ್ರಕಲೆ, ಶಿಲ್ಪಕಲೆ, ಪ್ರಿಂಟ್ ಮೇಕಿಂಗ್, ಅನ್ವಯ ಕಲೆ, ಕಲಾ ಇತಿಹಾಸ, ಸೆರಾಮಿಕ್ಸ್, ಆನಿಮೇಷನ್, ಇಂತಹ ಅನೇಕ ವಿಭಾಗಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆಯನ್ನು ಅನ್ವೇಷಿಸುತ್ತಾರೆ. ಬೆಂಗಳೂರು ನಗರದಲ್ಲೇ ಇದ್ದರೂ ನಾವು ಇಲ್ಲಿ ಕಾಲಿಟ್ಟಾಗ ಒಂದು ವಿಭಿನ್ನ ಕಲಾಲೋಕಕ್ಕೆ ಬಂದ ಅನುಭವವಾಗುತ್ತದೆ. ಸೊ ಇಟ್ಸ್ ಬೇಸಿಕಲಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್, ಕರ್ನಾಟಕ ಚಿತ್ರಕಲಾ ಪರಿಷತ್. ಇಲ್ಲಿ 4 ವರ್ಷದ ಸ್ನಾತಕ ಪದವಿ ಮತ್ತು 2 ವರ್ಷದ ಸ್ನಾತಕೋತ್ತರ ಪದವಿ MVAಯನ್ನು ಕೊಡಲಾಗುವುದು.
0: ಓಕೆ. ಅಂದರೆ ಯಾರಿಗೆ ಫೈನ್ ಆರ್ಟ್ಸಲ್ಲಿ ತಮ್ಮ ಕರಿಯರ್ನ ರೂಪಿಸ್ಕೋಬೇಕು ಅಂತ ಇರುತ್ತೆ, ಅವರು ಖಂಡಿತವಾಗ್ಲೂ ಚಿತ್ರಕಲಾ ಪರಿಷತ್ಗೆ ಬಂದು ಸೇರ್ಕೊಳ್ಬಹುದು, ಜಾಯ್ನ್ ಆಗಬಹುದು. ಮತ್ತು ಅವ್ರಿಗೆ ಒಂದು ಒಟ್ಟಾರೆ ಭವಿಷ್ಯವನ್ನು ರೂಪಿಸುವಂಥ ಕೆಲಸ ಮಾಡುತ್ತೆ ಈ ಒಂದು ಇನ್ಸ್ಟಿಟ್ಯೂಷನ್.
1: ಎಸ್, ಖಂಡಿತ. ಬಟ್ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇದೆ. ಇಲ್ಲಿಗೆ ಸೇರಬೇಕು ಅಂತಂದರೆ ಒಂದು BVA ಪ್ರೋಗ್ರಾಮ್ನ ಸೇರಬೇಕು ಅಂತಂದರೆ ಅವರು 10th ಸ್ಟ್ಯಾಂಡರ್ಡ್ ಪ್ಲಸ್ 12th ಸ್ಟ್ಯಾಂಡರ್ಡ್ ಅಥವಾ PUCನ ಅವರು ಪಾಸ್ ಆಗಿರಬೇಕಾಗುತ್ತೆ.
0: ಓಕೆ. ಮತ್ತೆ ಈ ಒಂದು ಕಲೆಯ ಕುರಿತಾಗಿ ನಂಟು ಬೆಳೆಯೋದು ಖಂಡಿತ 18-20 ವಯಸ್ಸಾದ್ಮೇಲಲ್ಲ, ಸಣ್ಣ ವಯಸ್ಸಿನಿಂದಲೇ ಆ ಬಣ್ಣಗಳ ಜೊತೆ ಇರಬಹುದು ಅಥವಾ ಯಾವುದೇ ಒಂದು ಶಿಲ್ಪಕಲೆಯ ಜೊತೆ ಇರಬಹುದು, ಅವ್ರಿಗೊಂದು ಸ್ಫೂರ್ತಿ ಅಂತ ಇರುತ್ತೆ, ಅದರ ಬಗ್ಗೆ ಕನಸು ಅಂತ ಒಂದು ಇರುತ್ತೆ. ಮುಖ್ಯವಾಗಿ ನಿಮ್ಮನ್ನು ಕೇಳಬೇಕು ಅಂತ ಅನ್ನಿಸ್ತು ಗೋಪಾಲ್ ಕಮಾರ್ ಅವರೇ, ಯಾಕೆಂದರೆ ನೀವು ಶಿಲ್ಪಿ, ನಿಮಗೆ ಈ ಕಲೆಯ ಕಡೆಗೆ ಪ್ರೇರಣೆ ಹುಟ್ಟಿದ್ದು ಹೇಗೆ ಅಂತ?
2: ಈಗ ನಾನು ನನ್ನ ಬಾಲ್ಯದಿಂದ ಕಲಾ ವಲಯದಲ್ಲಿ, ಆಮೇಲೆ ಕಲಾ ಸಂಪ್ರದಾಯಕ್ಕೆ ಶಿಲ್ಪಕಲೆ, ಚಿತ್ರಕಲೆ ಈ ಥರದ ಮನೆತನದಿಂದ ಬಂದಿರತಕ್ಕಂಥವನು. ನಾನು ಕಲೆಯನ್ನು ಚಿಕ್ಕ ಮಗು ಇದ್ದಾಗಿಂದ ಮಾಡ್ತಾ ಬಂದೆ. ಹಾಗಾಗಿ ಹೆಚ್ಚಿನ ಆಸಕ್ತಿಯನ್ನು ನಾನು ಕಂಡುಕೊಳ್ಬೇಕು, ಆಮೇಲೆ ಇದರಲ್ಲಿರ್ತಕ್ಕಂಥ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ನನಗೆ ಚಿತ್ರಕಲಾ ಪರಿಷತ್ತಿನ ಚಿತ್ರಕಲಾ ಮಹಾವಿದ್ಯಾಲಯಕ್ಕೆ ಆಸಕ್ತಿಯನ್ನು ಮೂಡಿಸ್ತು. ಹಾಗಾಗಿ ಚಿತ್ರಕಲಾ ಮಹಾವಿದ್ಯಾಲಯಕ್ಕೆ 1996 ನಾನು ಸೇರಿಕೊಂಡು ಚಿತ್ರಕಲೆಯಿಂದ, ಆಮೇಲೆ ಅಂದರೆ ಫೌಂಡೇಶನ್ ಅಂತ ಏನು ಹೇಳ್ತೀವಿ ನಾವು, ಫೌಂಡೇಶನ್ ಮುಗಿಸ್ಕೊಂಡು ಆಮೇಲೆ 3 ವರ್ಷ ನಾನು ಶಿಲ್ಪಕಲೆಯಲ್ಲಿ ಸೇರಿಕೊಂಡೆ. ಶಿಲ್ಪಕಲೆಯನ್ನು ನಾನು ಕಲಿತು ಆಮೇಲೆ ಅದರಲ್ಲೇ ಮಾಸ್ಟರ್ ಡಿಗ್ರಿ ಮಾಡಿ ಹೆಚ್ಚಿನ ವ್ಯಾಸಂಗವನ್ನು ಮಾಡಿ, ಜೊತೆಗೆ ಒಂದು 5 ವರ್ಷ ನಾನು ಮಧ್ಯಪ್ರದೇಶ ಭೋಪಾಲಲ್ಲಿ ಪ್ರಾಕ್ಟೀಸ್ ಮಾಡಿದೆ ನಾನು, ಯಾಕಂದರೆ ಕಲಾವಿದನಿಗೆ ಪ್ರಾಕ್ಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್.
0: ಹೌದು.
2: ಹಾಗಾಗಿ ಶಿಲ್ಪಕಲೆಯನ್ನು ಜೊತೆಗೆ ನಾವು ಚಿತ್ರಕಲಾ ಮಹಾವಿದ್ಯಾಲಯದ ಚಿತ್ರಕಲೆ ಅಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಬೆಳೆಸಲು, ನಾವು ಮುಂದೆ ಮಾಡಬೇಕನ್ನೋ ಒಂದು ಸ್ಫೂರ್ತಿಯಿಂದ ನಾನು ಈ ಕಾಲೇಜಿಗೆ ಸೇರಿಕೊಂಡೆ. ಹಾಗಾಗಿ ನಮ್ಮ ಭವಿಷ್ಯವನ್ನು ಒಳ್ಳೆ ರೂಪಿಸ್ಕೊಡ್ತಾ ಇದ್ದೀವಿ ನಾವು.
0: ಓಕೆ. ಮತ್ತೆ ನಿಮಗೆ ಕಲೆ ಅಂದರೆ ವೈಯಕ್ತಿಕವಾಗಿ ಏನನ್ಸುತ್ತೆ ಕಲೆ? ಯಾಕೆಂದರೆ ಇದು ಒಂದು ಕಡೆ ಅನ್ನದ ದಾರಿ ಆಗಲೇಬೇಕು, ಮತ್ತಿನ್ನೊಂದು ಕಡೆ ಮನಸ್ಸಿಗೂ ಕೂಡ ತೃಪ್ತಿಯನ್ನು ಕೊಡಬೇಕು. ಹಾಗಾಗಿ ಪರ್ಸನಲಿ ವೈಯಕ್ತಿಕವಾಗಿ ಕಲೆ ಅಂದರೆ ಏನು ಅಂತ ಅನ್ಸುತ್ತೆ ನಿಮಗೆ?
2: ಕಲೆ ಅಂದರೆ ನಾವೇನು ಹೇಳ್ತೀವಿ,

0: ಸೂಕ್ತ ಮನಸ್ಸಿಗೆ ಸೂಕ್ತವಾದ ಅವಕಾಶವನ್ನು ಕೊಡೋದು, ಸೂಕ್ತ ಮನಸ್ಸಿಗೆ ಸೂಕ್ತವಾದ ಅವಕಾಶವನ್ನು ಕೊಡೋದು. ಯಾಕಂದರೆ ಫೈನ್ ಆರ್ಟ್ ಅಂದರೆ ಯಾವುದೇ ಕಲೆಗೆ, ಅಂದರೆ ಕಲಾವಿದ ತನ್ನ ಸೃಜನಶೀಲತೆಯನ್ನು ಬೆಳೆಸ್ಕೋಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸೂಕ್ತ ಮನಸ್ಸಂತ ಇರ್ತದೆ. ಆ ಮನಸ್ಸಿಗೆ ನಾವು ಬೇರೆ ಬೇರೆ ಮಾಧ್ಯಮದಿಂದ ನಾವು ಒಂದು ಅವಕಾಶವನ್ನು ಕೊಡ್ತೀವಿ. ಅಂದರೆ ಶಿಲ್ಪಕಲೆ ಆಗಲಿ, ಚಿತ್ರಕಲೆ ಆಗಲಿ, ಈ ಥರದ ಒಂದು ಅವಕಾಶವನ್ನು ಕೊಟ್ಟಾಗ ಕಲೆ ಅನ್ನೋದು ಮೂಡಿ ಬರುತ್ತೆ. ಹಾಗಾಗಿ ಕಲೆಗೆ ಅಂದರೆ ಸೂಕ್ತವಾದ ಮನಸ್ಸಿಗೆ ಸೂಕ್ತವಾದ ಅವಕಾಶವನ್ನು ಕೊಡುವುದು, ಅದೇ ಕಲೆ ಅಂತ ನಾವು ಹೇಳ್ತೀವಿ.
1: ಓಕೆ, ತುಂಬಾ ಕೆಲವೇ ಪದಗಳಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ರಿ ಕಲೆ ಅಂದ್ರೆ ಏನು ಅಂತ. ಧನ್ಯವಾದಗಳು. ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ.

0: ಆಕಾಶವಾಣಿ ಎಫ್ಎಂ ರಾಯಂಪುರ ಕೇಳ್ತಾ ಇದ್ದೀರಿ. ಬ್ಯಾಂಗ್ಳೂರು ಯೋಧ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿ ಗೋಮತಿ ಅವರು ಹಾಗೇನೆ ಗೋಪಾಲ್ ಕಮಾರ್ ಅವರು ಇದ್ದಾರೆ. ಇಬ್ಬರನ್ನು ಕೂಡ ಮಾತಾಡಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳಿಗೆ ನಾವು ಅವಕಾಶ ಕೊಡೋಣ. ಚಿತ್ರಕಲಾ ಪರಿಷತ್ಗೆ ಒಂದು ಅಪಾರವಾದಂತಹ ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಮತ್ತೆ ಈ ಒಂದು ಸಂಸ್ಥೆ ಏನಿದೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಬರ್ತಾ ಇದೆ, ಮತ್ತೆ ಬೇರೆ ಬೇರೆ ರೀತಿಯ ರೂಪಗಳನ್ನು ಪಡೀತಾ ಇದೆ. ಅದರ ಕುರಿತಾಗಿ ಹೇಳ್ಬೋದಾ ಮೇಡಮ್?
1: ಖಂಡಿತ. ಕರ್ನಾಟಕ ಚಿತ್ರಕಲಾ ಪರಿಷತ್ 1960ರಲ್ಲಿ ಸ್ಥಾಪನೆಯಾಯಿತು. ಇದರ ಸಂಸ್ಥಾಪಕರು ಕಾರ್ಯದರ್ಶಿಗಳು ದಿವಂಗತ ಪ್ರೊಫೆಸರ್ MS ನಂಜುಂಡ್ರಾವ್ ರವರು. 1964ರಲ್ಲಿ ಚಿತ್ರಕಲಾ ಮಹಾವಿದ್ಯಾಲಯವು ಸ್ಥಾಪನೆಗೊಂಡಿದ್ದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಂಡಿದೆ. ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಇಂದು ರಾಷ್ಟ್ರದಲ್ಲೇ ಅತ್ಯಂತ ಶ್ರೇಷ್ಠ ಚಿತ್ರಕಲಾ ಸಂಸ್ಥೆಯಾಗಿದೆ. ಈ ಸಂಸ್ಥೆಗೆ ರಾಷ್ಟ್ರದ ನಾನಾ ಭಾಗಗಳಿಂದ ಬಂದು ಸಹಸ್ರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಿತ್ರಕಲೆಯಲ್ಲಿ ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಸಂಸ್ಥೆ 6 ದಶಕಗಳ ಇತಿಹಾಸ ಹೊಂದಿದೆ. ಆರಂಭದಲ್ಲಿ ಪರಂಪರೆ ಕಲೆಗೆ ಹೆಚ್ಚು ಒತ್ತು ಇತ್ತು. ಪರಂಪರೆ ಮತ್ತು ನವೀನತೆಯ ನಡುವೆ ಸಮತೋಲನದೊಂದಿಗೆ ಬೆಳೆಯುವುದು ನಮ್ಮ ವಿಶೇಷತೆ.
0: ಮತ್ತೆ ನಿಮ್ಮ ವಿಶೇಷತೆಯ ಕುರಿತಾಗಿ ಹೇಳಿದ್ರಿ. ಇದಲ್ಲದೆ ಇನ್ನೊಂದು ವಿಷಯ ಏನು ಅಂದ್ರೆ, ಚಿತ್ರಕಲಾ ಪರಿಷತ್ತಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಆದಂತ ಒಂದು ಸೆಪರೇಟ್ ಆದಂತ ಐಡೆಂಟಿಟಿ ಇದೆ, ತುಂಬಾ ಯುನೀಕ್ ಆಗಿದೆ. ಅದರ ಬಗ್ಗೆ ಹೇಳಬಹುದಾ?
1: ಕರೆಕ್ಟ್. ಈ ಐಡೆಂಟಿಟಿ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ನೀವು ಬೇರೆ ಶಾಲೆಗಳಲ್ಲಿ ನೋಡಿದ್ರೆ ಇಟ್ ಇಸ್ ದ ಕ್ಲಾಸ್ ರೂಮ್ ಟೀಚಿಂಗ್ ಆಗೋದು. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳ್ಕೊಡೋದಿಲ್ಲ, ನಾವು ಅನುಭವದ ಮೂಲಕ ಅಂದ್ರೆ ಸ್ಟುಡಿಯೋ ಲೆಸನ್ಸ್ ಕಲಿಕೆ ಸಿಗುತ್ತದೆ. ಸ್ಟುಡಿಯೋನೇ ನಮಗೆ ಮೇಜರ್ಲಿ ಕ್ಲಾಸ್ ರೂಮ್ ಲೆಸನ್ಸ್ ಆಗುತ್ತೆ. ಇದಲ್ಲದೆ ಗ್ಯಾಲರಿಗಳು, ಮ್ಯೂಸಿಯಮ್ಸ್, ವರ್ಕ್ಶಾಪ್ಸ್, ಕಲಾಶಿಬಿರ, ಕಲಾವಿದರೊಂದಿಗೆ ನೇರ ಸಂವಾದ, ಇವೆಲ್ಲ ವಿದ್ಯಾರ್ಥಿಗಳ ಕಲಾತ್ಮಕ ಚಿಂತನೆಗೆ ಹೊಸ ದಿಕ್ಕು ನೀಡುತ್ತದೆ. ದಟ್ ಈಸ್ ವಾಟ್ ಮೇಕ್ಸ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಪಾರ್ಟ್ ಫ್ರಮ್ ಮೇಜರ್ ವಿಜುವಲ್ ಆರ್ಟ್ಸ್ ಕಾಲೇಜಸ್ ಇನ್ ದ ಕಂಟ್ರಿ.
0: ನಿಜ, ಇದೇ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಚಿತ್ರಕಲಾ ಪರಿಷತ್ತಿಂದ ಓದಿ ಬಂದ ವಿದ್ಯಾರ್ಥಿಗಳು ಅಂದ್ರೆ ಒಂದು ವಿಶೇಷ ಎಡ್ಜ್ ಇದ್ದೇ ಇದೆ.
1: ಹೌದು.
0: ಮತ್ತೆ ಕಲಾವಿದರೊಟ್ಟಿಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಗೋಪಾಲ್ ಕುಮಾರ್ ಅವರೇ. ಇದೀಗ ಸಾಂಸ್ಕೃತಿಕವಾಗಿ ಮತ್ತೆ ಐತಿಹಾಸಿಕವಾಗಿ ನಮ್ಮದು ಕಲೆಯ ಪರಂಪರೆ ತುಂಬಾ ಅಗಾಧವಾಗಿದೆ, ಮತ್ತೆ ಸಮಕಾಲೀನವಾಗಿ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವೆರಡರಲ್ಲೂ ಕೂಡ ಸಮನ್ವಯ ಸಾಧಿಸೋದು, ಬ್ಯಾಲೆನ್ಸ್ ತರೋದು ಹೇಗೆ ಸಾಧ್ಯ
2: ಅಂದ್ರೆ, ಭಾರತೀಯ ಶಿಲ್ಪಕಲೆ ಅಥವಾ ಚಿತ್ರಕಲೆ ಕಲಾ ಇತಿಹಾಸದೊಳಗೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಬೇರುಗಳಿಲ್ಲದೆ ಮರ ನಿಲ್ಲುವುದಿಲ್ಲ.
0: ಹೌದು.
2: ಹಾಗಾಗಿ ನಮ್ಮಲ್ಲಿ ಅಂದ್ರೆ ಪರಂಪರೆ, ಆಮೇಲೆ ಜನಪದ ಶಿಲ್ಪಗಳಾಗಲಿ, ಆಮೇಲೆ ದೇವಾಲಯ ಶಿಲ್ಪಗಳಾಗಲಿ, ಮೂರ್ತಿ ಶಿಲ್ಪಗಳಾಗಲಿ, ಆಮೇಲೆ ಚಿತ್ರಕಲೆ, ಪ್ರಿಂಟ್ ಮೇಕಿಂಗು, ಅನ್ವಯಿಕ ಕಲೆ, ಕಲಾ ಇತಿಹಾಸ, ಸೆರಾಮಿಕ್ಸು, ಆ್ಯನಿಮೇಷನ್ನು, ಇವೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ಒಬ್ಬ ಕಲಾವಿದ ಸಮಕಾಲೀನ ಕಲೆಯಲ್ಲಿ ಅಂದರೆ ವಿಜೃಂಭಣೆಯಿಂದ ತನ್ನ ಕಲಾಕೃತಿಯನ್ನು ಕಲಾಕೃತಿ ಮಾಡಬಹುದು. ಯಾಕಂತಂದ್ರೆ ಇಲ್ಲಿ ನಮಗೆ ಬೇರೆಗಳೇ ಇಂಪಾರ್ಟೆಂಟು.
0: ಹೌದು.
2: ನಮ್ಮ ಸಂಸ್ಕೃತಿ, ಭಾರತೀಯ ಇತಿಹಾಸ, ನಮ್ಮ ಸಂಸ್ಕೃತಿ ಅನ್ನೋದು ನವೀನ ಕಲೆಗೆ ಒಂದು ಒಳ್ಳೆಯ ಉತ್ತೇಜನ ಕೊಡುತ್ತೆ. ಹಾಗಾಗಿ ನಾವು ನಮ್ಮ ಬೇರುಗಳನ್ನು ಬಿಡಬಾರದು.
0: ನಿಜ.
2: ಅದಕ್ಕೋಸ್ಕರ ನಾವು ನಮ್ಮ ಬೇರುಗಳನ್ನು ಇಟ್ಕೊಂಡೆ ನಾವು ಕೆಲಸ ಮಾಡಬೇಕು.
0: ಹೌದು. ಹಳೆ ಬೇರು ಹೊಸ ಚಿಗುರು
2: ಸಮತೋಲನ ನಾವು ಕಾಪಾಡಿಕೊಳ್ಬೇಕು. ಹಾಗಾಗಿ ಅದೊಂದು ಮುಖ್ಯವಾಗಿದೆ ನಮ್ಮ ಕಲಾ ವಲಯದಲ್ಲಿ.
0: ಹೌದು. ತುಂಬಾ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಿ ಇಬ್ರು ಕೂಡ. ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನಮ್ಮ ಜೊತೆಯಾಗಿ ಚಿತ್ರಕಲಾ ಪರಿಷತ್ನಿಂದ ಗೋಮತಿ ಹಾಗೇನೆ ಗೋಪಾಲ್ ಕುಮಾರ್ ಅವರು ಇದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ಹತ್ರ ಹಂಚ್ಕೊಳ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿ ಡಾಕ್ಟರ್ ಗೋಮತಿಗೌಡ ಅವರು ಇದ್ದಾರೆ, ಹಾಗೆಯೇ ಗೋಪಾಲ್ ಕಮಾರ್ ಅವರು ಇದ್ದಾರೆ. ಇವರೊಟ್ಟಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಮೇಡಮ್, ಇವತ್ತಿಗೂ ಕೂಡ ಪೋಷಕರಲ್ಲಿ ಒಂದು ಭಯ ಇದ್ದೇ ಇದೆ, ಕಲೆ ಹೊಟ್ಟೆ ತುಂಬಿಸಲ್ಲ ಅಂತ. ಕಲೆ ಕರಿಯರ್ ಆಪ್ಷನ್ ಆಗೋದು ಸಾಧ್ಯ ಇದೆ ಅಂತೀರಾ?
1: ಖಂಡಿತ. ನೀವೇನೀಗ ಹೇಳ್ತಾ ಇದ್ದೀರೋ ಇದು ತುಂಬ ಹಳೆಯ ಕಲ್ಪನೆ. ಇಂದಿನ ಜಗತ್ತು ನಮಗೆಲ್ಲ ಗೊತ್ತು, ಇಟ್ಸ್ ಎ ಡಿಜಿಟಲ್ ಯುಗ ಅಂತ. ನಮ್ಮಲ್ಲಿ ಬಿ ವಿ ಎ ಡಿಗ್ರಿ ಪಡೆದವರಿಗೆ ಹೆಚ್ಚಿನ ಡಿಮ್ಯಾಂಡ್ ಮತ್ತು ಬಹಳಷ್ಟು ಅವಕಾಶಗಳಿದೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಕೊಡುಗೆ ನೀಡ್ತಾ ಇದ್ದಾರೆ. ಕಾನ್ಸೆಪ್ಟ್ ಆರ್ಟಿಸ್ಟ್ ಆಗಿದ್ದಾರೆ, ಡಿಜಿಟಲ್ ಆರ್ಟಿಸ್ಟ್, ಆರ್ಟ್ ಡೈರೆಕ್ಟರ್ಸ್, ಬ್ರ್ಯಾಂಡಿಂಗ್ ಸ್ಪೆಷಲಿಸ್ಟ್, ಪ್ಯಾಕೇಜಿಂಗ್ ಡಿಸೈನರ್ಸ್, ಗ್ರಾಫಿಕ್ ಡಿಸೈನರ್, ಇಲ್ಲಸ್ಟ್ರೇಟರ್, ಆರ್ಟ್ ಎಡ್ಯುಕೇಟರ್, ಸ್ಕಲ್ಪ್ಟರ್, ಗ್ಯಾಲರಿ ಮ್ಯಾನೇಜರ್, ಆ್ಯನಿಮೇಟರ್, ಗೇಮಿಂಗ್ ಡಿಸೈನ್, ಮತ್ತು ಫಿಲ್ಮ್ಸ್, ಅಡ್ವರ್ಟೈಸಿಂಗ್ ಕ್ಷೇತ್ರ, ಯು ಐ ಯು ಎಕ್ಸ್, ಆರ್ಟ್ ಥೆರಪಿ, ಇಂಥ ಹಲವಾರು ಕ್ಷೇತ್ರದಲ್ಲಿ ಅವರಿಗೆ ಕೆಲಸದ ಅವಕಾಶ, ಉದ್ಯೋಗದ ಅವಕಾಶ ಬಹಳಷ್ಟು ನಾವು ಕಾಣ್ಬೋದೀಗ. ಸೊ ಹಾಗಾಗಿ ನೀವು ಹೇಳಿದ ಪ್ರಶ್ನೆ ಸುರಕ್ಷಿತವಲ್ಲ ಅನ್ನೋದು, ಐ ಥಿಂಕ್ ಇಟ್ಸ್ ಎ ವೆರಿ ಓಲ್ಡ್ ನೋಷನ್. ಕರೆಕ್ಟ್ ಕರೆಕ್ಟ್.
2: ಕಲೆಯಿಂದ ನಾವು ಕಲಾವಿದನ್ನ ಬೆಳೆಸೋದಾಗ್ಲಿ, ಜೊತೆಗೆ ಜೀವನವನ್ನು ಕಲಿಸ್ತೀವಿ, ಬದುಕೋದನ್ನು ಕಲಿಸ್ತೀವಿ.
0: ಹೌದು, ಅದು ತುಂಬಾ ಮುಖ್ಯ.
2: ಹೌದೌದು.
0: ಮತ್ತೆ ಕಲೆ, ಯಾವುದೇ ಒಂದು ಕಲೆ ಮನಸ್ಸನ್ನ ಪ್ರಸನ್ನಗೊಳಿಸತ್ತೆ, ಪ್ರಶಾಂತಗೊಳಿಸತ್ತೆ. ಇವತ್ತು ಬೇರೆ ಬೇರೆ ವೃತ್ತಿಯ ಕಡೆಗೆ ಹೋಗ್ಬೇಕು ಅಂತ ಇರುವಂತಹ ಮಕ್ಕಳು ಎಷ್ಟು ಸ್ಟ್ರೆಸ್ ನಲ್ಲಿದ್ದಾರೆ, ಎಷ್ಟು ಒತ್ತಡದಲ್ಲಿದ್ದಾರೆ. ನಮ್ಮ ಕಲೆಯ ಮಕ್ಕಳ ಮುಖ ನೋಡಿದ್ರೆ ಹೇಳ್ಬಿಡ್ಬಹುದು ಎಷ್ಟು ಆನಂದದಲ್ಲಿದ್ದಾರೆ, ಎಷ್ಟು ಸಂತೋಷದಲ್ಲಿದ್ದಾರೆ ಅಂತ. ಕೊನೆಗೂ ಬದುಕಿಗೆ ಬೇಕಾಗಿರೋದು ಸಂತೋಷ, ನೆಮ್ಮದಿ. ಆ ಕಾರಣಕ್ಕಾಗಿ ಕೂಡ ಚಿತ್ರಕಲೆಯಲ್ಲಿ ಅಥವಾ ಫೈನ್ ಆರ್ಟ್ಸ್ ಅಲ್ಲಿ ಮುಂದುವರಿತೀವಿ ಅಂತಂದ್ರೆ ಪೋಷಕರು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ಅನ್ಸುತ್ತೆ. ಮತ್ತೆ ಮೇಡಮ್, ಇನ್ನೊಂದು ಮಾತಿದೆ, ಇನ್ನು ಅಂದ್ರೆ ಪ್ರತಿಭೆ ಅನ್ನೋದು ತಾನಾಗಿಯೇ ಹುಟ್ಟಬೇಕು ಅಂತ, ಅದನ್ನ ಯಾರು ಕಲ್ಸಕ್ಕಾಗಲ್ಲ ಅಂತ. ಇದು ಚಿತ್ರಕಲೆಗೂ ಫೈನ್ ಆರ್ಟ್ಸ್ಗೂ ಸಂಬಂಧಪಡತ್ತ ಈ ಮಾತು?
1: ಖಂಡಿತ. ಯಾಕಂದ್ರೆ ಪ್ರತಿ ವ್ಯಕ್ತಿಯಲ್ಲೂ ನಾವು ಸೃಜನಶೀಲತೆಯನ್ನು ನೋಡ್ತೇವೆ, ಅದಿರುತ್ತೆ ಅಲ್ವಾ? ಬಿಕಾಸ್ ಎವ್ರಿಬಡಿ ಇಸ್ ಬಾರ್ನ್ ವಿತ್ ಅನ್ ಐಡಿಯಾ, ರೈಟ್? ಸೊ ನಮ್ಮ ಶಿಕ್ಷಕರ ಕೆಲಸ ಏನಂತಂದ್ರೆ ಇದನ್ನ ನಾವು ಹೊರತೆಗೆದು ಬೆಳೆಸಿ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಸಾಮಾನ್ಯ ವಿದ್ಯಾರ್ಥಿಯೂ ಅದ್ಭುತ ಕಲಾವಿದನಾಗಬಹುದು. ಬಿಕಾಸ್ ನಮ್ಮ ವಿದ್ಯಾರ್ಥಿಗಳು, ನಾನು ಹೇಳ್ದಂಗೆ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ನೀವು ಕಾರ್ಪೊರೇಟ್ ಸೆಕ್ಟರ್ ಕೂಡ ನೋಡ್ಬೋದು, ಅದರಲ್ಲಿ ಡಿಸೈನ್ ಯೂನಿಟ್ ಅಂತ ಇರುತ್ತೆ. ಬರೀ ಕಾರ್ಪೊರೇಟ್ ಇಂಡಸ್ಟ್ರಿ ಅಲ್ಲ, ಹಾಸ್ಪಿಟಲ್ಸ್ ಆಗಿರ್ಬೋದು, ಅಡ್ವರ್ಟೈಸಿಂಗ್ ಫಿಲ್ಮ್ಸ್ ಆಗಿರ್ಬೋದು, ಅಲ್ಲಿ ನಮ್ಮ ಆರ್ಟಿಸ್ಟ್ಗಳ ಡಿಮ್ಯಾಂಡು ಬಹಳಷ್ಟಿದೆ, ಈಗಲೂ ಬಹಳಷ್ಟಿದೆ.
0: ಸೊ ಖಂಡಿತ ಕಲಿಸಬಹುದು ಅಂತ ಹೇಳ್ತೀರಾ, ಕಲೆಯನ್ನ ಕಲಿಸಬಹುದು?
1: ಖಂಡಿತ.
0: ಅಂದ್ರೆ ಕಲಿಯುವಂತಹ ಆಸಕ್ತಿ ಇದ್ರೆ, ಅವರಲ್ಲಿ ಇಲ್ಲದೆ ಇರುವಂತಹ ಯಾವುದೋ ಒಂದ ಖಂಡಿತ ಅವ್ರು ಹುಡುಕೊಂಡು ಬಂದಿರಲ್ಲ. ಅವರಿಗೆ ಚಿತ್ರಕಲೆಯ ಬಗ್ಗೆ ಅಥವಾ ಶಿಲ್ಪಕಲೆಯ ಕುರಿತಾಗಿ ಅಪಾರವಾದಂತಹ ಆಸಕ್ತಿ ಇರೋದ್ರಿಂದಲೇ ಅವರು 4 ವರ್ಷ ಕಲಿಯೋದಕ್ಕೆ ಅಥವಾ 2 ವರ್ಷ ಕಲಿಯೋದಕ್ಕೆ ನಿಮ್ಮಲ್ಲಿಗೆ ಬರ್ತಾರೆ. ಹಾಗಿರ್ಬೇಕಾದ್ರೆ ಅವರಲ್ಲಿ ಖಂಡಿತ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ನೀವು ಕಲಿಸಿದಾಗ ಅದು ಇನ್ನಷ್ಟು ಪ್ರಕಾಶಿಸುತ್ತೆ ಅಂತ ಹೇಳ್ಬಹುದು. ಸರ್, ಇನ್ನೊಂದು ಪ್ರಶ್ನೆ ಮನಸ್ಸಿಗೆ ಬಂತು. ಕಲೆ ನಮ್ಮನ್ನ ಸಮಾಧಾನಗೊಳಿಸಬೇಕು ಅಂತ ಹೇಳ್ತೀವಿ, ನಿಜಕ್ಕೂ ಕಲೆಗೆ ಮನಸ್ಸನ್ನ ಪ್ರಸನ್ನಗೊಳಿಸುವಂತಹ ಶಕ್ತಿ ಇದೆಯಾ? ಥೆರಪಿ ಆಗಿ ಕೆಲಸ ಮಾಡುತ್ತೆ ಆರ್ಟ್ ಅನ್ನೋದು?
2: ಹೌದು. ಯಾಕಂತಂದ್ರೆ ಈಗ ಒಬ್ಬ ಕಲಾವಿದ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕಲೆ ಒಳಗಡೆ ಧ್ಯಾನಸ್ಥ ಸ್ಥಿತಿಗೆ ಹೋದಾಗ, ಅಂದ್ರೆ ಕಲೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡ್ತಾ ಹೋದಾಗ ಅದು ಧ್ಯಾನಸ್ಥ ಸ್ಥಿತಿಗೆ ಹೋಗ್ತಾನೆ. ನಾವು ಕುತ್ಕೊಂಡು ಧ್ಯಾನ ಮಾಡ್ಬೇಕಂತ ಏನಿಲ್ಲ. ಹಾಗಾಗಿ ಅಂದ್ರೆ ನಾವು ನಮ್ಮ ಮನಸ್ಸನ್ನು ಎಷ್ಟು ಪ್ರಸನ್ನತೆಗೊಳಿಸ್ತೀವಿ, ಹಾಗಾಗಿ ಅಂದ್ರೆ ಇಲ್ಲಿ ಏನಂತಂದ್ರೆ ಎಲ್ಲಿ ಸೆನ್ಸಿಟಿವಿಟಿ ಇರುತ್ತೆ ಅಲ್ಲಿ ಸೃಜನಶೀಲತೆ ಇರುತ್ತೆ, ಅಂದ್ರೆ ಕಲೆ ಇರುತ್ತೆ.
0: ಹೌದು.
2: ಆಟೋಮೆಟಿಕ್ ಆಗಿ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ, ಒಬ್ಬ ಮಾನಸಿಕವಾಗಿ ಏನಾದರೂ ಬಳಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯೂ ಕೂಡ ಕಲೆಯಿಂದ ಪಕ್ಕ 100% ಅವರು ಒಳ್ಳೆ ಮನುಷ್ಯನಾಗಬಹುದು, ಕಲಾವಿದನಾಗಬಹುದು. ಹಾಗಾಗಿ ಕಲೆಗೆ ಅದ್ಭುತವಾದಂತಹ ಶಕ್ತಿ ಇದೆ.
0: ನಿಜ ನಿಜ. ಹಾಗಾಗಿಯೇ ಆರ್ಟ್ ಥೆರಪಿ, ಕಲರ್ ಥೆರಪಿ, ಮ್ಯೂಸಿಕ್ ಥೆರಪಿ ಇದನ್ನೆಲ್ಲ ಇವಾಗ ಕೇಳ್ತಾ ಇದ್ದೀವಿ. ಎಷ್ಟೋ ತುಂಬಾ ಗಂಭೀರವಾದಂತಹ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗೆ ಅವ್ರಿಗೆ ಏನ್ ಡ್ರಾಯಿಂಗ್ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ದಿನಾ ಒಂದ್ 1/2 ಗಂಟೆ ಕುತ್ಕೊಂಡು ಸುಮ್ನೆ ಬಣ್ಣ ತುಂಬೋ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್. ಅಂದ್ರೆ ಮನಸ್ಸನ್ನ ಅಷ್ಟು ಪ್ರಶಾಂತಗೊಳಿಸುತ್ತೆ, ನಿರಾಳಗೊಳಿಸುತ್ತೆ ಅಂತ. ನಿಮ್ ಜೊತೆಗಿನ ಮಾತುಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮುಂದುವರಿತಾ ಇದೆ. ಖಂಡಿತ ಮುಂದೆ ಮತ್ತಷ್ಟು ವಿಷಯಗಳ ಕುರಿತು ಮಾತಾಡೋಣ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿರುವಂತಹ ಡಾಕ್ಟರ್ ಗೋಮತಿಗೌಡ ಹಾಗೆಯೇ ಗೋಪಾಲ್ ಕಮ್ಮಾರ್ ಅವರೊಂದಿಗಿನ ಮಾತುಕತೆಯನ್ನು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಬ್ಯಾಂಗ್ಳೂರ್ ಬಾಯ್ಸ್ ಕಾರ್ಯಕ್ರಮದಲ್ಲಿ, ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೇಡಮ್, ಇವಾಗ ಬೆಂಗಳೂರು ಅನ್ನೋದು ಟೆಕ್ನಾಲಜಿ ಹಬ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಷಯ. ಇಲ್ಲಿ ಕಲೆಗೆ ಎಷ್ಟು ಜಾಗ ಇದೆ?
2: ಓಕೆ, ನಮ್ಮ ಬೆಂಗಳೂರು ತುಂಬ ಜೀವಂತವಾದ ಕಲಾನಗರಿ, ಎಲ್ಲರೂ ಒಪ್ಕೊಳ್ತಾರೆ ಅಂತ ಕಾಣ್ತದೆ ಈ ಒಂದು ಸ್ಟೇಟ್ಮೆಂಟ್ನ. ಇಲ್ಲಿ ಆರ್ಟ್ ಗ್ಯಾಲರಿಗಳು, ಇಂಡಿಪೆಂಡೆಂಟ್ ಆರ್ಟ್ ಸ್ಪೇಸಸ್, ಸ್ಟ್ರೀಟ್ ಆರ್ಟ್, ಕಲಾ ಉತ್ಸವಗಳು, ಆರ್ಟ್ ಫೇರ್ಸ್, ಬಹಳ ಚಟುವಟಿಕೆಗಳು ನಡೆಯುತ್ತವೆ ಆ್ಯಂಡ್ ನಡೀತಾ ಇದೆ ಕೂಡ. ಟೆಕ್ನಾಲಜಿ ಮತ್ತು ಕಲೆ ಇಲ್ಲಿ ಒಟ್ಟಾಗಿ ಸಾಗ್ತಾ ಇದೆ. ಸೊ ದಟ್ ಈಸ್ ದ ಡೆವಲಪ್ಮೆಂಟ್ ದಟ್ ವಿ ಸಿ ಇನ್ ಟುಡೇಸ್ ಬ್ಯಾಂಗ್ಳೂರ್ ಸಿಟಿ.
1: ಓಕೆ, ಮತ್ತೆ ಬ್ಯಾಂಗ್ಳೂರ್ ಅಂದ್ರೆ ಯೂತ್ ನೆನಪಾಗ್ತಾರೆ ನಮಗೆ, ಎಲ್ಲ ಕಡೆ ಯುವಜನತೆ ಕಾಣಿಸುತ್ತೆ ಇಲ್ಲಿ.
2: ಹೌದು,
1: ಇವತ್ತಿನ ಯುವಕರಿಗೆ ಯಾವ ಬಗೆಯ ಆರ್ಟ್ ಇಷ್ಟ ಆಗ್ತಾ ಇದೆ, ಯಾವ್ದನ್ನ ಅವ್ರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ?
2: ಓ, ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಸೊ ಈಗಿನ ಯೂತಿಗೆ ಪರಿಸರ, ಎವ್ರಿಬಡಿ ಇಸ್ ಟುವರ್ಡ್ಸ್ ನೇಚರ್. ಅದಾದ ನಂತರ ಮಹಿಳಾ ಹಕ್ಕುಗಳು, ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಫಾರ್ ಆಲ್ ದ ಆರ್ಟಿಸ್ಟ್ಸ್. ಮಾನಸಿಕ ಆರೋಗ್ಯ, ನಗರ ಜೀವನ, ಡಿಜಿಟಲ್ ಸಂಸ್ಕೃತಿ, ಇಂತಹ ಬಹಳಷ್ಟು ಕಂಟೆಂಪ್ರರಿ ವಿಷಯಗಳ ಜೊತೆ ತಮ್ಮ ವೈಯಕ್ತಿಕ ಅನುಭವಗಳನ್ನು ಕಲೆಯಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ನಮ್ಮ ಸ್ಪೆಕ್ಟೇಟರ್ಸ್ ಆಗಿರ್ಬೋದು, ಇದನ್ನೇ ಅವರು ಬಯಸ್ತಾರೆ ಕೂಡ.
1: ಓಕೆ, ನಮಗೆ ಟ್ರೆಂಡ್ ಗೊತ್ತಿರಲ್ಲ, ಆದರೆ ನಿಮ್ಮಂಥವ್ರ ಜೊತೆ ಮಾತಾಡಿದಾಗ ಇವತ್ತಿನ ಟ್ರೆಂಡ್ ಏನಿದೆ ಅಂತ ಅರ್ಥ ಆಗುತ್ತೆ. ಯಾಕೆಂದರೆ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳನ್ನ ನೋಡ್ತೀರಿ ನೀವು, ಎಷ್ಟೋ ಜನ ಕಲಾವಿದರನ್ನ ಭೇಟಿ ಆಗ್ತೀರಿ. ಅದೇ ಕಾರಣಕ್ಕಾಗಿ ಚಿತ್ರಕಲಾ ಮಹಾವಿದ್ಯಾಲಯ ಅಂತ ಹೇಳ್ತೀವಿ ನಾವು, ಕರ್ನಾಟಕ ಚಿತ್ರಕಲಾ ಪರಿಷತ್ನ. ಅಲ್ಲಿ ಶಿಲ್ಪಿಯಾಗಿ, ಹೆಚ್ ಓ ಡಿ ಆಗಿ ಗುರುತಿಸ್ಕೊಂಡಿರುವಂತಹ ಗೋಪಾಲ್ ಕಮ್ಮಾರ್ ಅವರೇ, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸಕ್ಸಸ್ಫುಲ್ ಸ್ಟೋರಿ ಇದೆಯಾ, ಒಂದು ವಿದ್ಯಾರ್ಥಿಯ ಯಶೋ ಗಾಥೆ ಯಾವುದನ್ನಾದರೂ ಹಂಚ್ಕೋಬಹುದಾ ನೀವು?
3: ನಮ್ಮ ಕರ್ನಾಟಕ ಚಿತ್ರಕಲಾ ಪರಿಷತ್ ಕಾಲೇಜ್ ಆಫ್ ಫೈನ್ ಆರ್ಟ್ ಅಂದರೆ ಕಲಾ ವಿದ್ಯಾಲಯದಿಂದ ಸಾಕಷ್ಟು ಜನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ಅಂದರೆ ತಮ್ಮ ಸೃಜನಶೀಲತೆಯನ್ನು ಮುಂದುವರಿಸಿಕೊಂಡು ಕಲಾ ವಲಯದಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದಾರೆ. ಉದಾಹರಣೆಯಾಗಿ ನಾವು ಸುರೇಶ್ ಜಯರಾಮ್ ಅಂತ ಹೇಳ್ಬೋದು, ರವಿಕುಮಾರ್ ಕಾಶಿ ಅಂತ ಹೇಳ್ಬೋದು, ಆಮೇಲೆ ರಂಜಿನಿ ಶೆಟ್ಟರ್ ಅಂತ, ಆಮೇಲೆ ಎಮ್ ಎಸ್ ಉಮೇಶ್ ಅಂತ, ಆಮೇಲೆ ರಾಘವೇಂದ್ರ ಹೆಗಡೆ ಅಂತ, ಆಮೇಲೆ ಗೌರೀಶ್ ಅಂತ. ನೋಡಿ, ಈಗ ಅಂದರೆ ಇವತ್ತಿನ ಬೆಂಗಳೂರು ನಗರದಲ್ಲಿ ಇಂಫೋಸಿಸಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು ಅಂದರೆ ಗ್ರಾಮೀಣ ರೀತಿಯಿಂದ ಬಂದು ಆಮೇಲೆ ಇವತ್ತು ನಗರದಲ್ಲಿ ಇದ್ಕೊಂಡು ಸೃಜನಶೀಲತೆಯನ್ನು ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಚಂದ್ರಶೇಖರ್ GM ಅಂತ ಪರ್ಗೋಲಾ ಡಿಸೈನ್ ಕಂಪ್ನಿ ಅವರು ಓನಾಗಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯತೀಶ್ ಶೆಟ್ಟಿಗಾರ್ ಅಂತ ಸ್ವತಃ ಕಾರ್ಟೂನಿಸ್ಟ್ ಆಗಿ ಆಮೇಲೆ ಬ್ರ್ಯಾಂಡ್ ಕಮ್ಯುನಿಕೇಷನ್ ಡಿಸೈನರ್ ಆಗಿ ಇಂಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ ಸಿಂಹ ಅಂತ ಇದ್ದಾರೆ, ಇಂಫೋಸಿಸ್ನಲ್ಲಿ ಭಾಳ ದೊಡ್ಡ ಡಿಸೈನರ್ ಆಗಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಹಾಗಾಗಿ ನಮ್ಮಲ್ಲಿ ನೋಡಿ, ನಮ್ಮ ಈಗ MG ರೋಡಲ್ಲಿ ಒಂದು ಸ್ಕಲ್ಪ್ಚರ್ ಇದೆ, ಯೂಸುಫ್ ಅರಕ್ಕಲ್ ಅಂತ ಅವ್ರ ಹೆಸರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿ ಇವತ್ತು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಕಲಾಕೃತಿಗಳು ನಮ್ಮೊಂದಿಗೆ ಇದ್ದಾವೆ. ಹಾಗಾಗಿ ನಮ್ಮ ಕಲಾ ಕಾಲೇಜಿಂದ, ಕಲಾ ವಿದ್ಯಾಲಯದಿಂದ ಸಾಕಷ್ಟು ಜನ ಈ ಥರದ ಹೆಸರು ಮಾಡಿರ್ತಕ್ಕಂಥ ಕಲಾವಿದರಿದ್ದಾರೆ. ಹಾಗಾಗಿ ನಮ್ಮ ಅಂದರೆ ಕಲೆಯನ್ನೇ ಉಳಿಸೋದು, ಕಲೆಯೇ ಉಳಿಯೋದು. ಹಾಗಾಗಿ ನಮ್ಮ ಕಲಾ ಕಾಲೇಜು ಭಾಳ ಮುಂಚೂಣಿಯಲ್ಲಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ನಿಜ, ಕಲೆಗೆ ಸಾವಿಲ್ಲ, ಕಲಾವಿದನಿಗಿರಬಹುದು ಅಲ್ವಾ. ಮತ್ತೆ ಇವತ್ತಿನ ಸಾಮಾನ್ಯ ಜನರು, ಸಾಮಾನ್ಯ ನಾಗರಿಕರು ಕಲೆಯ ಜೊತೆ ಹೇಗೆ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದಕ್ಕೆ ಏನಾದರೂ ವಿಧಾನ ಇದೆಯಾ?
3: ಮೇಡಮ್, ನೀವು ಹೇಳಿದ ಒಳ್ಳೆ ಕ್ವಶನ್, ಕೇಳಿದ ಒಂದು ಪ್ರಶ್ನೆ. ಏನಾಗಿದೆ ಅಂದರೆ ಇವತ್ತಿನ ಜನಜೀವನದೊಳಗೆ ಜನ ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಮಾಧ್ಯಮದೊಳಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಸಾಮಾನ್ಯ ಜನರನ್ನು ಕೂಡ ನಾವು ನಮ್ಮ ಕಲೆಗೆ ಆಕರ್ಷಣೆ ಮಾಡ್ತಕ್ಕಂಥ ಒಂದು ರೀತಿ ಏನಪ್ಪ ಅಂತಂದರೆ, ನಮ್ಮಲ್ಲಿ ನಮ್ಮ ಸಂಸ್ಥೆಯಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ ಕಾಲೇಜ್ ಆಫ್ ಫೈನ್ ಆರ್ಟಿಂದ ಚಿತ್ರಸಂತೆ ಅಂತ ಮಾಡ್ತೀವಿ ನಾವು ಪ್ರತಿ ವರ್ಷ.
1: ಹೌದು,
3: ಹಾಗಾಗಿ ನಾವು ಸಾಮಾನ್ಯ ಜನರು ಕೂಡ ಒಂದು ದಿವಸ ಇರುತ್ತೆ ಅದು, ಅಂದರೆ ಪ್ರತಿ ವರ್ಷ ಜನವರಿ ಮೊದಲನೇ ವಾರ ರವಿವಾರ ಇರುತ್ತೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಇರುತ್ತೆ. ಅಲ್ಲಿ ಏನಾಗುತ್ತೆ, ಲಕ್ಷಾಂತರ ಜನ ಓಡಾಡ್ತಾರೆ, ಆಮೇಲೆ ಸಾಕಷ್ಟು ಕೋಟಿಗಟ್ಟಲೆ ದುಡ್ಡು ಇದಾಗುತ್ತೆ, ಏನು ಟರ್ನ್ಓವರ್ ಆಗುತ್ತೆ, ಒಂದು 4-5 ಕೋಟಿ ಸೇಲ್ ಆಗಬಹುದು. ಸಾಮಾನ್ಯನೂ ಕೂಡ ಅಲ್ಲಿ ಕಲಾಕೃತಿಗಳನ್ನು ತೋಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆಯಿಂದ ಮಾಡಿರ್ತಕ್ಕಂಥ ಒಂದು ಕಲಾ ಯಾತ್ರೆ, ಅದು ಕಲಾ ಜಾತ್ರೆ ಅದು. ಹಾಗಾಗಿ ನಾವು ಅಂದ್ರೆ ಸಾಮಾನ್ಯನೂ ಕೂಡ
1: ಕಲೆಯನ್ನ ಪ್ರೀತಿಸೋರಿಗೆ ಫೋಟೋಗ್ರಾಫ್

0: ಫೀ ಮಾಡೋರಿಗೆ ಅವರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಚಿತ್ರಸಂತೆಯನ್ನ.
1: ಹೌದು, ಹಾಗಾಗಿ ಅದು ಸಾಮಾನ್ಯರಿಗೂ ತಲುಪ್ತಾ ಇದೆ, ಅದು ನಮಗೊಂದು ಖುಷಿ ಇದೆ ನಮ್ಮ ಸಂಸ್ಥೆಯಿಂದ ಮಾಡ್ತಕ್ಕಂಥದ್ದಂತ.
0: ನಿಜ, ತುಂಬಾ ಚಂದದ ಮಾತುಗಳನ್ನ ಆಡಿದ್ರಿ, ಹಾಗೆ ಸಾಕಷ್ಟು ವಿಷಯ ಸಿಗ್ತಾ ಇದೆ ನಿಮ್ ಜೊತೆ ಮಾತಾಡ್ತಾ. ಒಂದು ಹಾಡಿ ನಂತರ ಮತ್ತೆ ಮಾತು ಮುಂದುವರಿಸೋಣ.

0: ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಾ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಇದೀಗ ಗೋಪಾಲ್ ಕಮ್ಮಾರ್ ಅವರು ಇದ್ದಾರೆ. ಸರ್, ಇವತ್ತಿನ ತಂತ್ರಜ್ಞಾನ ಏನಿದೆ ಅದು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ತನ್ನ ಕಬಂತ ಬಾಹುಗಳನ್ನ ಚಾಚಿಬಿಟ್ಟಿದೆ. ಕಲೆ ಕೂಡ ಹೊರತಲ್ಲ. ಹಾಗಿರಬೇಕಾದ್ರೆ ಈ ಒಂದು ಲಲಿತ ಕಲೆಯನ್ನ ಟೆಕ್ನಾಲಜಿ ಹೇಗೆ ಆಳ್ತಾ ಇದೆ, ಹೇಗೆ ಬದಲಾಯಿಸ್ತಾ ಇದೆ
1: ನೋಡಿ. ಇವತ್ತು ನಾವು ಅಂದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ಏನು ಕಲಿಸ್ತಾ ಇದ್ದೀವಿ ಅದು ಕೂಡ ಜೊತೆಗೆ ಇವತ್ತು ಅಂದ್ರೆ ಟ್ಯಾಬ್ಲೆಟಿಂದ ಆಮೇಲೆ ಸಿಸ್ಟಮಿಂದ ನಾವೇನು ಈಗ ಕಂಪ್ಯೂಟರ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಈ ಥರದಿಂದನೂ ಕಲೆಯನ್ನು ಮಾಡ್ತಾ ಇದ್ದಾರೆ. ಡಿಜಿಟಲ್ ಆರ್ಟ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ 3D ಮಾಡೆಲಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಾವೇನು ಈಗ ಜಿ ಬ್ರಷ್ ಅಂತ ಹೇಳ್ತೀವಿ, ಆಮೇಲೆ ಮಾಯಾ ಸಾಫ್ಟ್ವೇರ್ ಅಂತ ಹೇಳ್ತೀವಿ, ಆಮೇಲೆ 3D ಮ್ಯಾಕ್ಸ್ ಅಂತ ಹೇಳ್ತೀವಿ. ಇದೇ ಥರದ ಬೇರೆ ಬೇರೆ ಟೆಕ್ನಾಲಜಿ ಇಟ್ಟುಕೊಂಡು ಅಂದ್ರೆ ಸಾಫ್ಟ್ವೇರ್ಸ್ ಇಟ್ಟುಕೊಂಡು ಕಲೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಮೂಲತಃ ಸಾಂಪ್ರದಾಯಿಕ ಇರ್ತಕ್ಕಂಥ ಏನು ಕಲೆಯನ್ನು ಕಲಿತಾರೆ ಅಂದರೆ ಹ್ಯಾಂಡ್ವರ್ಕ್ ನಾವೇನು ಗಟ್ಟಿಗೊಳಿಸ್ಕೋತೀವಿ, ನಾವು ಅಲ್ಲಿ ಕೆಲಸ ಮಾಡ್ಬೋದು. ಯಾಕಂದರೆ ನೆರಳು ಬೆಳಕಿನ ಆಟ ನಾವು ಇಲ್ಲಿ ಡೈರೆಕ್ಟ್ 3D ವರ್ಕ್ ಮಾಡಿರ್ತೀವಿ. ಅಂದರೆ ಎಲ್ಲ ಆಯಾಮದಿಂದನೂ ಕೆಲಸ ಮಾಡಿರ್ತೀವಿ ನಾವಿಲ್ಲಿ. ಅಲ್ಲಿ ಡಿಜಿಟಲ್ ಒಳಗೆ ಈಸಿ ಆಗುತ್ತೆ, ಅವ್ರಿಗೆ ಡಿಜಿಟಲ್ ಒಳಗೆ ಅಂದರೆ ಭಾಳ ಈಸಿಯಾಗಿ ಕೆಲಸ ಮಾಡ್ಬೋದು. ಹಾಗಾಗಿ ನಮ್ಮ ಹುಡುಗರು ಈ ಮಾಧ್ಯಮಗಳನ್ನು ಬಳಸಿಕೊಂಡು ಇವತ್ತಿನ AI ಅಂತ ಏನು ಹೇಳ್ತೀವಿ ಅದನ್ನು ಬಳಸಿಕೊಂಡು ಕೆಲವು ಕೆಲಸ ಮಾಡ್ತಾಯಿದ್ದಾರೆ. ಆದರೂ ಕೂಡ ಅಲ್ಟಿಮೇಟಾಗಿ ಏನಪ್ಪ ಅಂತಂದರೆ ಕಲಾವಿದನ ಕೈ ಕೆಲಸನೇ ಮುಖ್ಯ, ಅಲ್ಲಿ ಸೃಜನಶೀಲತೆಯೇ ಮುಖ್ಯ.
0: ಮತ್ತೆ ಇವತ್ತಿನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಪಾರಂಪರಿಕ ಕಲೆಯ ಜೊತೆಗೆ ಈ ಟೆಕ್ನಾಲಜಿನ ಬಳಸೋದಕ್ಕೆ ಸಮರ್ಥರಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ?
1: ಹೌದು, ಪಾರಂಪರಿಕ ಕಲೆಯನ್ನು ಕಲಿತಾಗ ಅವರಿಗೆ ಸೃಜನಶೀಲತೆ ಜಾಸ್ತಿ ಸಿಗುತ್ತೆ ಅವರಿಗೆ. ಜೊತೆಗೆ ನಾವೇನು ಮಾಡ್ತೀವಿ ಈ ಸ್ಕಿಲ್ ಅಂತ ಏನು ಹೇಳ್ತೀವಿ, ಸ್ಕಿಲ್ ಅನ್ನೋದು ಅವ್ರಿಗೆ ಮುಖ್ಯ. ಆಮೇಲೆ ಪ್ರಾಕ್ಟೀಸ್ ಮಾಡುವಾಗ ಕೂಡ ಅಂದರೆ ನಾವೇನು ಈಗ ಒಂದು ಶಬ್ದವನ್ನು 10 ಬರಿತೀವಿ, ಹಾಗೆ ನಾವು ಒಂದು ಸರಿನ ಒಂದು ಡ್ರಾಯಿಂಗನ್ನು ಒಂದು 10 ಬರೆದಾಗ ನಾವು ಪರ್ಫೆಕ್ಟ್ ಆಗ್ತೀವಿ. ಹಾಗಾಗಿ ಇವತ್ತಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಮೇಲೆ ಅಂದರೆ ಟ್ರೆಡಿಷನಲ್ ಇಟ್ಟುಕೊಂಡು ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲಸ ಮಾಡಿದಾಗ ಎರಡನ್ನೂ ಮಿಶ್ರಣ ಮಾಡಿದಾಗ ಒಂದು ಒಳ್ಳೆಯ ಕಲಾಕೃತಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಕಲಾವಿದರಿಗೆ ಅದು ಮುಖ್ಯನೇ. ಇವತ್ತಿನ ಮಾಧ್ಯಮವನ್ನು ಬಳಸಿಕೊಂಡು ಕಲಾವಿದರು ಬಳಸ್ಕೋತಾ ಇದ್ದಾರೆ, ಅದರಲ್ಲೇನು ತಪ್ಪಿಲ್ಲ.
0: ತಪ್ಪಿಲ್ಲ, ಮತ್ತೆ ಅದಕ್ಕೆ ಸಮರ್ಥರಿದ್ದಾರೆ ಕೂಡ ಅಂತ ಹೇಳ್ತೀರಿ. ಅಂದ್ರೆ ಪರಂಪರೆಯನ್ನ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ತಂತ್ರಜ್ಞಾನದ ಒಂದು ಬೆನಿಫಿಟ್ ನು ಕೂಡ ಪಡೆಯೋದಕ್ಕೆ ಬೇಕಾದಂತಹ ಕೌಶಲ್ಯ ಕೂಡ ಇವತ್ತಿನ ಮಕ್ಕಳಲ್ಲಿ ಇದೆ ಅಂತ ಹೇಳ್ತಿದ್ದೀರ. ಮತ್ತೆ ಇವತ್ತಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ವೇದಿಕೆಯನ್ನ ಕೊಟ್ಟಿದೆ. ಕಲೆಯನ್ನ ಅದು ಹೇಗೆ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತೆ ಕಲೆಯನ್ನ ಜನರತ್ತ ಕೊಂಡೊಯ್ಯೋದಕ್ಕೆ ಅದು ಅನುಕೂಲ ಮಾಡಿಕೊಡ್ತಾ ಇದೆ?
1: ಇವತ್ತೇನಾಗಿದೆ ನೋಡಿ, ಒಂದು ಅಂದ್ರೆ ಒಂದು ಮಾಧ್ಯಮ ಅಂದ್ರೆ ಒಂದು ಸಾಮಾನ್ಯ ಈಗ ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಅಂತಿದೆ, ಆಮೇಲೆ ಯೂಟ್ಯೂಬ್ ಇದೆ, ಆಮೇಲೆ ಫೇಸ್ಬುಕ್ ಇದೆ, ಹಂಗೆ ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ. ಅಂದರೆ ಈಗ ನಾವೇನು ಈಗ ಗೂಗಲ್ ಇದರೊಳಗೆ ಸಾಕಷ್ಟು ಅಂದರೆ ಒಬ್ಬ ಕಲಾವಿದನಿಗೆ ಅದು ಪ್ಲಾಟ್ಫಾರ್ಮ್ ಆಗಿದೆ, ಅದೊಂದು ಮಾಧ್ಯಮ ತಮ್ಮ ಕಲಾಕೃತಿಗಳನ್ನು ತೋರಿಸಿ ಅಂದರೆ ಬೇರೆ ಆರ್ಡರ್ ತಗೊಳ್ಳೋದಾಗಲಿ ಆರ್ಡರ್ ಕೊಡೋದಾಗಲಿ ಆಮೇಲೆ ಕಲೆಯನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಈ ತಂತ್ರಜ್ಞಾನ ಬಹಳ ಮುಖ್ಯವಾಗಿ ಅವ್ರಿಗೆ ಕೆಲಸ ಮಾಡ್ತಾ ಇದೆ. ಕಲಾವಿದನಿಗೆ ಈ ಥರದ ಅವಕಾಶಗಳು ಒಳ್ಳೆಯದು. ಸೋಷಿಯಲ್ ಮೀಡಿಯಾ ಒಳಗೆ ಯೂಸ್ ಮಾಡ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಒಳಗೆ ಪೋಸ್ಟ್ ಮಾಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಇದೆ ಅದರಲ್ಲಿ.
0: ಹೌದು, ಮತ್ತೆ ಕಲಾವಿದರು ಕನೆಕ್ಟ್ ಆಗೋಕೆ ಕೂಡ ಅವಕಾಶ ಆಗ್ತಾ ಇದೆ. ಬೆಂಗಳೂರಲ್ಲಿ ಕೂತಿರುವಂತಹ ಕಲಾವಿದ ಮತ್ತಿನೆಲ್ಲೋ ದೂರದ ಗುಜರಾತ್ನಲ್ಲೋ ಅಥವಾ ಕಲ್ಕತ್ತಾದಲ್ಲೋ ಕೂತಿರುವಂತಹ ಕಲಾವಿದನ ಜೊತೆಗೆ ಕನೆಕ್ಟ್ ಆಗಬಹುದು, ಇಬ್ರು ಸೇರಿ ಮಾತಾಡ್ತಾ ಸಂವಾದಿಸಬಹುದು, ಕಲೆಯ ಮೂಲಕವೇ ಸಂವಾದಿಸೋಕೆ ಅವಕಾಶ ಇದೆ. ಮತ್ತೆ ತುಂಬಾ ಜನರನ್ನ ತಲುಪ್ತಾ ಇದೆ ಇವಾಗ. ಸಾಮಾನ್ಯರಿಗೂ ಕೂಡ ಕಲೆ ತಲುಪೋದು ಈ ಸೋಷಿಯಲ್ ಮೀಡಿಯಾದಿಂದಲೇ ಅಂತ ಹೇಳಬಹುದು. ಅವರಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಕಲೆಯ ಕುರಿತಾಗಿ ಆಸಕ್ತಿಯ ಮೊಳಕೆ ಇರಬಹುದು, ಅದನ್ನ ಹೆಮ್ಮರ ಮಾಡೋದ್ರಲ್ಲಿ ಈ ಸೋಷಿಯಲ್ ಮೀಡಿಯಾಗಳ ಪಾತ್ರ ಕೂಡ ತುಂಬಾ ದೊಡ್ಡದಿದೆ. ಬೇರೆ ಬೇರೆ ಕಲಾವಿದರು, ಬೇರೆ ಬೇರೆ ಕಲೆಯ ಸ್ವರೂಪ ಅವನ್ನೆಲ್ಲ ಕೂಡ ಅರ್ಥಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ ಜೊತೆ ಮಾತಾಡ್ತಾ ಸಮಯ ಹೋಗೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಹಾಡನ್ನ ಕೇಳ್ತಾ ಮಾತುಕತೆ ಮುಂದುವರಿಸೋಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ. ಬ್ಯಾಂಗ್ಳೂರು ಯೋಧ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿ ಡಾಕ್ಟರ್ ಗೋಮತಿ ಗೌಡ ಅವರು ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇದೀಗ ಹೊಸ ಅಕಾಡೆಮಿಕ್ ಇಯರ್ ಇನ್ನೇನು ಶುರು ಆಗೋದ್ರಲ್ಲಿದೆ, ಜೂನ್

0: ಇಂದ ಬಹುಶಃ ಶುರು ಆಗುತ್ತೆ ಅಂತ ಅನ್ಸುತ್ತೆ. ಯಾವುದೆಲ್ಲ ಎಕ್ಸೈಟಿಂಗ್ ಡೆವಲಪ್ಮೆಂಟ್ಗಳು ನಡೀತಾ ಇದೆ ಮತ್ತು ಏನೆಲ್ಲ ಪ್ಲಾನ್ಸ್ ಇದೆ ನಿಮ್ಮ ಒಂದು ಕಾಲೇಜ್ ಯೂನಿವರ್ಸಿಟಿಯಲ್ಲಿ?
1: ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ವೆಶನ್. ಯಾಕಂದರೆ ಬಹಳಷ್ಟು ವರ್ಕ್ಶಾಪ್ಗಳನ್ನ ಈ ಸತಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಅದಲ್ಲದೆ ಇಂಟರ್ ಡಿಸಿಪ್ಲಿನರಿ ಲರ್ನಿಂಗ್ಗೆ ಜಾಸ್ತಿ ಒತ್ತಡ ಕೊಡಬೇಕು ಅಂತ ನಮ್ಮ ಸಿಲೆಬಸ್ಸಲ್ಲಿ ನಾವು ಇನ್ಫ್ಯೂಸ್ ಮಾಡ್ತಾ ಇದ್ದೀವಿ. ಟ್ರೆಡಿಷ್ನಲ್ ಆರ್ಟ್ ಜೊತೆಗೆ ಡಿಜಿಟಲ್ ಪ್ರಾಕ್ಟೀಸಸ್, ಡಿಸೈನ್ ಥಿಂಕಿಂಗ್, ಇಂಡಸ್ಟ್ರಿ ವಿಸಿಟ್, ಸೆಮಿಸ್ಟರ್ ಡಿಸ್ಪ್ಲೇ, ಕೊಲಾಬರೇಟಿವ್ ವರ್ಕ್ಶಾಪ್ಸ್, ಮಕ್ಕಳಿಗೆ ಕಾಂಪಿಟೇಷನ್ಸ್ ಕಳಿಸುವಂಥದ್ದು, ಸಿ ಎಸ್ ಆರ್ ಪ್ರಾಜೆಕ್ಟ್ಸ್ಗೆ ತೊಡಗಿಸ್ಕೋವಂಥದ್ದು, ಮತ್ತು ಇದಕ್ಕೆ ಈ ರೀತಿಗೆ ಎಲ್ಲ ನಾವು ಎನ್ಕರೇಜ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ, ಮತ್ತು ಇದನ್ನೆಲ್ಲ ನಾವು ಪರಿಚಯ ಕೂಡ ಮಾಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳಿಗೆ.
0: ಅಂದರೆ ಇಂಟರ್ ಡಿಸಿಪ್ಲಿನರಿ ಅಂತ ಅಂದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಹೇಳಬಹುದು?
1: ನಾವು ಸ್ಪೆಷಲೈಸೇಷನ್ ಪೇಂಟಿಂಗ್ ತೊಗೊಂಡ ಮೇಲೆ ಮತ್ತೆ ಅವ್ರಿಗೆ ಸ್ಕಲ್ಪ್ಚರ್ ಕಲಿಯುವ ಒಂದು ಹಂಬಲ ಇರುತ್ತೆ. ಬಿಕಾಸ್ ಬೀಯಿಂಗ್ ಆನ್ ಆರ್ಟಿಸ್ಟ್ ಈಸ್ ಅಬೌಟ್ ಕೊಲೆಕ್ಟಿವ್ ನಾಲೆಜ್ ಆಫ್ ವಾಟ್ ಎವರ್ ಇಸ್ ಅವೈಲೇಬಲ್ ಇನ್ ದ ಕ್ಯಾಂಪಸ್. ಈಗ ನಾನು ಪೇಂಟಿಂಗ್ ಸ್ಪೆಷಲೈಸೇಷನ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಆ್ಯನಿಮೇಷನ್ ಕಲಿಯುವಂಥ ಒಂದು ಹಂಬಲ ಇರುತ್ತೆ. ಸೊ ಹಾಗಾಗಿ ನಾವು ಆ್ಯನಿಮೇಷನ್ನಿಂದ ಒಂದು ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಅಥವಾ ಪ್ರಿಂಟ್ ಮೇಕಿಂಗಿಂದ ಆ ಪೇಂಟಿಂಗ್ ಡಿಪಾರ್ಟ್ಮೆಂಟ್ಗೆ ಉಪಯೋಗ ಆಗುವಂಥ ವರ್ಕ್ಶಾಪ್ಸ್ನ ನಾವು ಇಂಟರ್ ಡಿಸಿಪ್ಲಿನರಿ ವರ್ಕ್ಶಾಪ್ಸ್ ಅಂತ ಮಾಡ್ತೇವೆ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಲೈಕ್ ಎ ಕೊಲೆಕ್ಟಿವ್ ನಾಲೆಜ್ ದಟ್ ಈಸ್ ಬೀಯಿಂಗ್ ಇಂಪಾರ್ಟೆಡ್ ಟು ದ ಸ್ಟೂಡೆಂಟ್ಸ್ ಅಟ್ ದ ಕಾಲೇಜ್ ಆಫ್ ಫೈನ್ ಆರ್ಟ್ಸ್.
0: ಓಕೆ, ಇದು ವರ್ಷ ಪರ್ಯಂತ ನಡೀತಾ ಇರುತ್ತಾ ಬೇರೆ ಬೇರೆ ವರ್ಕ್ಶಾಪ್ಸ್?
1: ಹೌದು ಹೌದು, ವರ್ಷ ಪರ್ಯಂತ. ಆ್ಯಂಡ್ ನಮ್ಮದು ಏನು ಸ್ಪೆಷಲ್ ಅಂತಂದರೆ ನಾವು ಈ ವರ್ಕ್ಶಾಪ್ಸ್ಗೆ ಥ್ರೂ ಔಟ್ ದ ಕಂಟ್ರಿ ಎಕ್ಸ್ಪರ್ಟ್ಸ್, ರಿನೌಂಡ್ ಆರ್ಟಿಸ್ಟ್ನ ನಾವು ಆಯ್ಕೆ ಮಾಡಿ ನಾವು ಕರೆದು 5 ಡೇಸ್ ಆಗಿರ್ಬೋದು, 10 ಡೇಸ್ ಆಗಿರ್ಬೋದು ವರ್ಕ್ಶಾಪ್ನ ನಾವು ಮಾಡಿಸ್ತಿದ್ದೇವೆ. ಈಗ ನಾಳೆ ಒಂದು ವುಡ್ ಕಾರ್ವಿಂಗ್ ವರ್ಕ್ಶಾಪ್ ಅಂತ, ಗಿರೀಶ್ ಅಂತ ಒಬ್ರು ಸ್ಕಲ್ಪ್ಟರು, ಅವರಿಂದ ನಾವೊಂದು 5 ದಿವಸ ವರ್ಕ್ಶಾಪ್ನ ನಾವು ಮಾಡ್ತಾ ಇದ್ದೇವೆ.
0: ನೈಸ್,
1: ವೆರಿ ಇಂಟ್ರೆಸ್ಟಿಂಗ್ ವರ್ಕ್ಶಾಪ್ಸ್, ವೆರಿ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಮ್ಮದು ಸ್ಕಿಲ್ ಓರಿಯೆಂಟೆಡ್ ಆ್ಯಂಡ್ ಇಟ್ಸ್ ಎ ಪ್ರಾಕ್ಟೀಸ್ ಬೇಸ್ಡ್ ಕೋರ್ಸ್. ಸೊ ಅವರು ಯಾವಾಗ ಆ ಸ್ಕಿಲ್ನ ಕಲಿತಾರೆ ಅಂತ ಅಂದರೆ ಈ ಥರ ವರ್ಕ್ಶಾಪ್ಸಲ್ಲೇ.
0: ನಿಜ ನಿಜ. ಅಂದರೆ ಮಹಾವಿದ್ಯಾಲಯ ಅಂತ ಸುಮ್ಮನೆ ಹೇಳಿಲ್ಲ ನೋಡಿ, ಕಲೆ ಯಾವುದೇ ಒಂದು ಪ್ರಕಾರದಲ್ಲಿ ಆಸಕ್ತಿ ಇದ್ರೂ ಕೂಡ ಚಿತ್ರಕಲಾ ಪರಿಷತ್ ಅನ್ನೋದು ಒನ್ ಸ್ಟಾಪ್ ಸಲ್ಯೂಷನ್ ಥರ, ಅಲ್ಲಿ ಬಂದು ಕಲಿಬಹುದು. ಮತ್ತು ನಿಮ್ಮ ಸ್ಪೆಷಲೈಸೇಷನ್ ಏನೇ ಇದ್ರೂ ಕೂಡ ಮತ್ತೊಂದು ವಿಚಾರದ ಕುರಿತಾಗಿ ತಿಳಿಯೋದಕ್ಕೆ ಬೇಕಾದಂಥ ವರ್ಕ್ಶಾಪ್ಸ್ ಅಂತೂ ವರ್ಷ ಪರ್ಯಂತ ನಡೀತಾ ಇರುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ಮತ್ತು ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲೇಬೇಕಿತ್ತು ನಾನು. ಇವತ್ತಿಗೂ ಕೂಡ ಮೇಡಮ್ ಈಗಾಗಲೇ ಆನ್ಸರ್ ಮಾಡಿದ್ದಾರೆ, ಇದು ತುಂಬ ಹಳೆಯ ಕಲ್ಪನೆ, ಗೊಡ್ಡು ಕಲ್ಪನೆ, ಇದು ಕಲೆ ಅನ್ನ ಹಾಕಲ್ಲ ಅನ್ನೋ ತಪ್ಪು, ಎಲ್ಲ ಕಡೆ ಅವಕಾಶ ಇದೆ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೂ ಕೂಡ ಪೋಷಕರು ಅಂತಂದರೆ ಸದಾಕಾಲ ತಮ್ಮ ಮಕ್ಕಳಿಗಾಗಿ ತುಡಿತಾನೇ ಇರ್ತಾರೆ, ಯೋಚನೆ ಮಾಡ್ತಾನೆ ಇರ್ತಾರೆ, ಅವರೊಂದು ನೆಲೆ ಕಂಡುಕೊಳ್ಳೋ ತನಕ ಅವ್ರ ಮನಸ್ಸು ಸ್ಥಿರವಾಗಿ ನಿಲ್ಲೋದಿಲ್ಲ. ಹಾಗಿರ್ಬೇಕಾದ್ರೆ ನೇರವಾಗಿ ಪೋಷಕರಿಗೆ ಯಾವ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮಕ್ಕಳು ಲಲಿತ ಕಲೆಯಲ್ಲಿ ತಮ್ಮ ವೃತ್ತಿಯನ್ನು ಕಂಡುಕೊಳ್ತೀನಿ, ಪ್ರವೃತ್ತಿಯನ್ನೇ ವೃತ್ತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಪೋಷಕರಾಗಿ ಅವ್ರು ಯಾವ ಥರ ಸಪೋರ್ಟ್ ಮಾಡಬೇಕು ಹೇಳಿ.
2: ನೋಡಿ, ಮಕ್ಕಳಲ್ಲಿ ಪ್ರತಿಭೆ ಅನ್ನೋದು ಇರುತ್ತೆ. ಪ್ರತಿಭೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ, ಫೈನ್ ಆರ್ಟಲ್ಲಿ ಇದೆಯಾ ಅಥವಾ ಮ್ಯೂಸಿಕಲ್ಲಿ ಇದೆಯಾ, ಯಾವ ಥರದಲ್ಲಿ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು, ಇವತ್ತಿನ ಜಗತ್ತಿನೊಳಗೆ ಕ್ರಿಯೇಟಿವಿಟಿ ಅನ್ನೋದು ಒಂದು ಒಳ್ಳೆಯ ಶಕ್ತಿ ಇದೆ, ದೊಡ್ಡ ಶಕ್ತಿ ಇದೆ. ಹಾಗಾಗಿ ಆ ಶಕ್ತಿಗೆ ಬೆಂಬಲವಾಗಿ ಪೋಷಕರು ನಿಂತ್ಕೊಂಡ್ರೆ ಅವ್ರ ಮುಂದೆ ಯಶಸ್ಸು ಅಂದರೆ ತಮ್ಮ ಜೀವನದೊಳಗೆ ಯಶಸ್ಸು ಕಂಡುಕೊಂಡು ಭಾಳ ಸಂತೋಷವಾಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೇಕು. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ ಬೇರೆ ಬೇರೆ ಥರ ಸ್ಪೆಷಲೈಸೇಷನ್ ಇದೆಯಲ್ಲ. ನೋಡಿ, ನಮ್ಮಲ್ಲಿ ಈಗ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋದಾಗ ಅಲ್ಲಿ ನೋಡಿ, ಇವತ್ತು ಎಂಟರ್ಕ್ ಅಂತ ಇದೆ, ಆಮೇಲೆ ಜುಪಿಟರ್ ಅಂತ ಇದೆ. ಈ ಥರದ ನಮ್ಮ ಹಳೆಯ ವಿದ್ಯಾರ್ಥಿನೇ ಮಾಡಿರೋದು ಡಿಸೈನ್. ಆಮೇಲೆ ಆಟೋಮೊಬೈಲ್ ಇಂಡಸ್ಟ್ರಿ ಒಳಗೆ ಬೇರೆ ಬೇರೆ ಕಾರ್ಗಳಾಗಲಿ, ಆಮೇಲೆ ಬೇರೆ ಬೇರೆ ಇಂಡಸ್ಟ್ರಿ ಒಳಗೆ ಇರ್ತಕ್ಕಂಥ ಡಿಸೈನನ್ನ ನಮ್ಮ ಕಲಾವಿದರೇ ಮಾಡ್ತಾ ಇರೋದು.
0: ಹೌದು.
2: ಹಾಗಾಗಿ ಸ್ವತಂತ್ರವಾಗಿ ಕಲಾವಿದನಾಗಬಹುದು. ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಸೆಟ್ ಡಿಸೈನರ್ ಆಗಿ ಹೋಗಬಹುದು ಅವರು.
0: ಹೌದು.
2: ಅಂದರೆ ಕಲಾವಿದನಾಗಿ ಒಬ್ಬ ಅಲ್ಲಿ ಒಳ್ಳೆಯ ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬಹುದು.
0: ನಿಜ.
2: ಆಮೇಲೆ ನೋಡಿ, ಈಗ ಡಿಜಿಟಲ್ ಮಾಧ್ಯಮದೊಳಗೆ 3D ಪ್ರಿಂಟರ್ ಬಂದಿದೆ ಈಗ. ಹಾಗಾಗಿ 3D ಮಾಡೆಲ್ ಕಲ್ತ್ಬಿಟ್ಟು 3D ಪ್ರಿಂಟರ್ ಹಾಕಿ 3D ಪ್ರಿಂಟರ್ನ ವರ್ಕ್ ಮಾಡ್ಬೋದು.
0: ಹೌದು.
2: ಹಾಗಾಗಿ ಸಾಕಷ್ಟು ಡಿಜಿಟಲೈಸ್ನು ನಾವು ಅಳವಡಿಸ್ಕೊಂಡು ಕೆಲಸ ಮಾಡ್ಬೋದು. ಇವತ್ತು ಅವಕಾಶಗಳಿಗೆ ಕಡಿಮೆ ಇಲ್ಲ. ಹಾಗಾಗಿ ಪೋಷಕರು ತಮ್ಮ ಒಬ್ಬ ಮಕ್ಕಳಲ್ಲಿ ಇರ್ತಕ್ಕಂಥ ಕಲೆಯನ್ನು ಗುರುತಿಸಿ, ನೀವು ನಮ್ಮಲ್ಲಿ ಬಂದು ಕಲಿಬೋದು, ನಾವು ನಮ್ಮ ಕಲಾ ವಿದ್ಯಾರ್ಥಿಯಾಗಿ ನೀವು ಕಲಿಸಿದ್ರೆ ಅವನ ಜೀವನ ನಿಜವಾಗ್ಲೂ ರೂಪ ಭವಿಷ್ಯ ಒಳ್ಳೆಯದು, ಉಜ್ವಲವಾಗಿರ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ.
0: ನಿಜ. ನಿಮ್ಮ ಇಷ್ಟು ಮಾತನ್ನು ಕೇಳಿದಾಗ ನಂಗೆ ಅನಿಸಿದ್ದೇನು ಗೊತ್ತಾ, ಕಲೆ ಇಡೀ ಜಗತ್ತನ್ನ ಸುಂದರವಾಗಿ ಕಾಣೋ ಹಾಗೆ ತೋರಿಸುತ್ತೆ. ಇಡೀ ಜಗತ್ತು ನಮಗೆ, ನಾವೆಷ್ಟೇ ಆಗಲಿ ಸೌಂದರ್ಯ ಆರಾಧಕರಲ್ವಾ, ಮನುಷ್ಯರೆಲ್ಲರೂ ಕೂಡ

0: ಎಲ್ಲಾದ್ರೂ ಸೌಂದರ್ಯವನ್ನ ನೋಡಿದ್ರೆ ಇಷ್ಟಪಡುವಂತ ಜನ. ಮತ್ತೆ ಪ್ರತಿ ಕಡೆ ಕಲಾವಿದನ ಕೈ ಚಳಕ ಬೇಕೇ ಬೇಕು, ಅದು ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಲಿ, ಸಿನಿಮಾ ಆಗಿರ್ಲಿ, ಐಟಿ ಸೆಕ್ಟರ್ ಆಗಿರ್ಲಿ, ಒಂದು ಸಣ್ಣ ಪೋಸ್ಟರ್ ಡಿಸೈನ್ ಆಗಿರ್ಲಿ, ಅಥವಾ ನಿಮ್ಮ ಪುಸ್ತಕದ ಕವರ್ ಪೇಜ್ ಆಗಿರ್ಲಿ, ಹೌದು ಅಲ್ಲಿಗೂ ಬೇಕು. ಅಂದ್ರೆ ನಾವು ತುಂಬಾ ಹಳೆ ಕಾಲದಲ್ಲಿ ನಾವೆಲ್ಲ ಕೂಡ ಶಿಲಾಯುಗದಲ್ಲಿ ಇದ್ದಾಗ್ಲಿಂದ ಕೂಡ ಮನುಷ್ಯನಿಗೆ ಈ ಕಲೆಯ ಬಗ್ಗೆ ಆಸಕ್ತಿ ಇದ್ದೇ ಇತ್ತು. ಯಾಕೆ ಬಂತು ಆಸಕ್ತಿ? ಆ ಸೃಷ್ಟಿಯ ಸೌಂದರ್ಯವನ್ನ ಆ ಕಲೆಯಲ್ಲಿ ಸೆರೆ ಹಿಡಿಯೋದಕ್ಕಾಗಿ. ಹಾಗಾಗಿ ನಿಮ್ಮ ಮಕ್ಕಳು ಕಲಾವಿದರಾಗ್ತಾರೆ ಅಂತಂದ್ರೆ ಖಂಡಿತ ಹೆದರ್ಕೊಳ್ಬೇಡಿ, ಈ ಜಗತ್ತನ್ನ ಸಹನೀಯಗೊಳಿಸ್ತಾ ಇದ್ದಾರೆ, ಸುಂದರಗೊಳಿಸ್ತಾ ಇದ್ದಾರೆ ಅಂತ ಖುಷಿ ಪಡಿ ಅಂತ ಹೇಳ್ಬಹುದು ಅನ್ಸುತ್ತೆ. ಇದೀಗ ರಾಪಿಡ್ ಫೈರ್ ರೌಂಡ್ ಕಡೆಗೆ ಹೋಗೋಣ. ಫಸ್ಟ್ ಮೇಡಮ್ಗೆ ಕೇಳ್ತೀನಿ, ಮತ್ತೆ ಅದೇ ಪ್ರಶ್ನೆಗಳನ್ನ ವಾಪಸ್ ನಿಮಗೂ ಕೇಳ್ತೀನಿ. ಮೇಡಮ್, ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಅಂದ್ರೆ ನಿಮ್ಮ ಉತ್ತರ?
1: ಪೆನ್ಸಿಲ್ ಸ್ಕೆಚ್.
0: ಒಬ್ಬ ಆರ್ಟಿಸ್ಟ್ ನೀವು ಯಾರನ್ನ ತುಂಬಾ ಅಡ್ಮೈರ್ ಮಾಡ್ತೀರಿ?
1: ಎಸ್ ಎಂ ಪಂಡಿತ್.
0: ಓಕೆ. ಆರ್ಟ್ ಗ್ಯಾಲರಿಯ ಅಥವಾ ನೇಚರ್ ವಾಕ್?
1: ನೇಚರ್ ವಾಕ್.
0: ಒಂದೇ ಒಂದು ಪದದಲ್ಲಿ ಬೆಂಗಳೂರಿನ ಡಿಸ್ಕ್ರೈಬ್ ಮಾಡೋದಾದ್ರೆ?
1: ನಮ್ಮ ಬೆಂಗಳೂರು ಡೈನಾಮಿಕ್.
0: ಸಾಂಪ್ರದಾಯಿಕ ಕಲೆನಾ ಅಥವಾ ಡಿಜಿಟಲ್?
1: ಎರಡು, ಒಂದು ಬೇರು, ಇನ್ನೊಂದು ಭವಿಷ್ಯ.
0: ಓಕೆ. ಎಲ್ಲ ಯಂಗ್ ಕ್ರಿಯೇಟಿವ್ ಮೈಂಡ್ಗೆ ನೀವು ಕೊಡುವಂತ ಸಂದೇಶ?
1: ಭಯಪಡಬೇಡಿ, ನಿಮ್ಮ ಕಲ್ಪನೆ ನಿಮ್ಮ ದೊಡ್ಡ ಶಕ್ತಿ.
0: ವಾವ್, ಸೂಪರ್ ಆಗಿತ್ತು ನಿಮ್ಮ ಆನ್ಸರ್ಸ್. ಹಾಗೆ ಸರ್, ನಿಮ್ಗೆ ಈ ಪ್ರಶ್ನೆಗಳು, ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಅಂದ್ರೆ?
2: ಮೇಡಮ್, ಪೆನ್ಸಿಲ್ ಸ್ಕೆಚ್.
0: ಓಕೆ. ಒಬ್ಬ ಆರ್ಟಿಸ್ಟ್ ನೀವು ಯಾರನ್ನ ತುಂಬಾ ಡೀಪ್ ಆಗಿ ಅಡ್ಮೈರ್ ಮಾಡ್ತೀರಿ?
2: ನಮ್ಮಲ್ಲಿ ಕೆಕೆ ಹಬ್ಬಾರ್ ಅಂತಿದ್ದಾರೆ.
0: ಹೌದು.
2: ಅವರನ್ನ.
0: ಆರ್ಟ್ ಗ್ಯಾಲರಿ ಅಥವಾ ನೇಚರ್ ವಾಕ್ ಅಂದ್ರೆ?
2: ನೇಚರ್ ನಮಗೆ ಅಲ್ಟಿಮೇಟ್ ಮೇಡಮ್.
0: ಒಂದೇ ಒಂದು ಪದದಲ್ಲಿ ಬೆಂಗಳೂರನ್ನ ವರ್ಣಿಸೋದಾದ್ರೆ?
2: ಅದ್ಭುತವಾದ ಕ್ರಿಯೇಟಿವ್ ಒಂದು ನಗರ.
0: ಸಾಂಪ್ರದಾಯಿಕ ಕಲೆನ ಅಥವಾ ಡಿಜಿಟಲ್ ಆರ್ಟ್?
2: ಸಾಂಪ್ರದಾಯಿಕ ಕಲೆನೇ ಮುಖ್ಯ ಫಸ್ಟ್.
0: ಒಂದೇ ಒಂದು ಮೆಸೇಜ್ ಯಂಗ್ ಮೈಂಡ್ಸ್ಗೆ ಏನು ಕೊಡೋಕೆ ಇಷ್ಟಪಡ್ತೀರಾ?
2: ನೀವು ಯಾವತ್ತಿಗೂ ಅಂದರೆ ಈಗ ನಮ್ಮ ಕಲೆಯಲ್ಲಿ ಬಂದಾಗ ಭಯಪಡೋ ಅವಶ್ಯಕತೆ ಇಲ್ಲ, ನೀವು ಮುನ್ನುಗ್ಗಬೇಕು, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು.
0: ಖಂಡಿತ, ನಿಮ್ಮ ಉತ್ತರಗಳು ಅಷ್ಟೇ ಮನಸ್ಸಿಗೆ ನಾಟೋ ಹಾಗೆ ಇತ್ತು. ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಗೋಮತಿ ಗೌಡ ಅವರು, ಹಾಗೆಯೇ ಹೆಚ್ ಓ ಡಿ ಆಫ್ ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್ ಗೋಪಾಲ್ ಕಮ್ಮಾರ್ ಅವರು, ನೀವಿಬ್ಬರು ಕೂಡ ಈ ಒಂದು ಗಂಟೆ ಹೊತ್ತು ನಮ್ಮ ಜೊತೆಯಾಗಿ ಇದ್ದು ಚಿತ್ರಕಲೆಯ ಕುರಿತಾಗಿ, ಲಲಿತ ಕಲೆಯ ಕುರಿತಾಗಿ ತುಂಬ ಚಂದದ ಮಾತುಗಳನ್ನು ಆಡಿದ್ದೀರಿ, ಒಳನೋಟಗಳನ್ನು ಕೊಟ್ಟಿದ್ದೀರಿ. ಯಾರಿಗೆಲ್ಲ ಕೂಡ ಚಿತ್ರಕಲೆಯಲ್ಲಿ ಮುಂದುವರಿಯುವಂತಹ ಮನಸ್ಸಿದೆ ಅವರಿಗೆಲ್ಲ ಪ್ರೇರಣೆ ನೀಡುವಂತಹ ಮಾತುಗಳಾಗಿತ್ತು ನಿಮ್ಮಿಬ್ಬರದು ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಪಿಲೋ 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸಮಯ ಆಗಿದೆ 5:06:50. ಬೆಂಗಳೂರಲ್ಲಿ ಎಂಥ ಮಳೆ ಸುರಿತಾ ಇದೆ ಅಂತಂದರೆ ಮಳೆಯಲ್ಲಿ ನೆಂದು ಒದ್ದು ಬಿದ್ದು ಫುಲ್ಲು ಮುದ್ದೆಯಾಗಿ ಎಲ್ಲ ಕಡೆ ಜನ ಜಂಗುಳಿ ಜಾತ್ರೆ ಆಗೋಗ್ಬಿಟ್ಟಿದೆ. ಹೌದು, ಸೊ ಎಷ್ಟು ದಿನ ಬಿರು ಬೇಸಿಗೆಯಿಂದ ಸ್ವಲ್ಪ ವೆದರು, ನಮ್ಮ ಬೆಂಗಳೂರು ಅಂದರೆ ಹಂಗೆ ಅನಿಸುತ್ತೆ ಅಲ್ವಾ. ಸೊ ಇದ್ದಕ್ಕಿದ್ದಾಗೆ ಮಳೆ ಗಾಳಿ ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ಹೀಗೆ ಮನಸ್ಸಲ್ಲಿ ಹೆಂಗೆ ಮನಸ್ಸು ಆಗಾಗ ಆ ಕಡೆ ಮರಕೋತಿ ಥರ ಆಗ್ತಾ ಇರುತ್ತೋ ಬೆಂಗಳೂರಿನ ವೆದರು ಕೂಡ ಹಾಗೆ ಆಗ್ತಾ ಇದೆ. ಸೊ ಇವಾಗಂತೂ ಸ್ಟುಡಿಯೋ ಆಚೆ ಸಖತ್ತು ಜೋರು ಮಳೆಯಲ್ಲಿ ನಾವು ಕೂಡ ನೆನ್ಕೊಂಡು ಬಂದು ಕಾರ್ಯಕ್ರಮನ ಶುರು ಮಾಡಿಬಿಟ್ಟಿದ್ದೀವಿ. ಸೊ ಎಸ್, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಂಜೆ ಆಗೋಯ್ತು, ಮಳೆನೂ ಸ್ಟಾರ್ಟ್ ಆಯಿತು, ಕಾರ್ಯಕ್ರಮ ಶುರುವಾಯಿತು. ನಾನ್ ಸ್ಟಾಪ್ ಸಂಜೆಯಲ್ಲಿ ಇವತ್ತು ವಿಶೇಷವಾದಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ, ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಆಗಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಶೇಷವಾದಂಥ ಟಾಪಿಕ್ಕು ತೊಗೊಂಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸೊ ಈಗೊಂದಷ್ಟು ವರ್ಷಗಳ ಹಿಂದೆ ಎಲ್ರಿಗೂ ಗೊತ್ತಿರ್ಬೋದು ಸಾಮಾನ್ಯವಾಗಿ ಈ ಬಸ್ಸು ರೈಲು ವಿಮಾನ ಇದೆಲ್ಲ ಬರೋಕ್ಕೆ ಮುಂಚೆ ಸೈಕಲ್ ಅಂತ ಒಂದಿತ್ತು. ಸೊ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಯಾರಿಗೆ ತಾನೇ ಸೈಕಲ್ ಗೊತ್ತಿರಲ್ಲ. ಸೊ ಈ ಸೈಕಲ್ನ ಬಾಡಿಗೆ ತೊಗೊಂಡು ಸಾಕಷ್ಟು ಜನ ತುಳಿದಾಡಿದ್ವಿ, ನನಗಂತೂ ಆ ಅನುಭವ ಇದೆ. ಸೊ ನಿಮಗೂ ಕೂಡ ಈ ರೀತಿ ಅನುಭವ ಇದೆಯಾ? ಸೊ ಬಾಡಿಗೆ ಸೈಕಲ್ ಸವಾರಿ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ, ನನಗಂತೂ ಅದರ ಅದ್ಭುತ ಅನುಭವನ ಹಂಚ್ಕೊಳ್ಳೇಬೇಕು, ಹಂಚ್ಕೋತೀನಿ. ಸೊ ಅದರ ಜೊತೆ ಜೊತೆಗೆ ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಸಾಕ್ತಾ ಹೋಗೋಣ. ಬೆಂಗಳೂರಲ್ಲಿ ಮಳೆ ಇರೋದ್ರಿಂದ ಸಾಕಷ್ಟು ಕಡೆ, ಅದರಲ್ಲೂ ಎಸ್ಪೆಷಲಿ ಗೊರಗುಂಟೆಪಾಳ್ಯ, ಯಶವಂತಪುರ, ಸೊ ದಾಸರಳ್ಳಿ ಈ ಕಡೆ ಹೋದ್ರಂತೂ ಹೇಳೋದು ಕೇಳೋಗೆ ಇಲ್ಲ. ಸೊ ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಸೊ ಯಾರೆಲ್ಲ ಆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಸಾಗಿ ಅಂತ ಹೇಳ್ತಾ, ನೀವು ವಾಟ್ಸಪ್ ಮಾಡಬೇಕಾಗಿರೋ ನಮ್ಮ ಸಂಖ್ಯೆ 9480901013 ಈ ನಂಬರ್ಗೆ ಮೆಸೇಜ್ ಕಳಿಸಿ ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ನಾನ್ ಸ್ಟಾಪ್ ಸಂಜೆಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಸೂಪರ್ ಶೋ ಚಿತ್ರದ ಈ ಗೀತೆ ನಿಮಗೆ

ನೀ ಅಮೃತಧಾರೆ ಎಂತ ಒಳ್ಳೆಯ ಗೀತೆ ಅಲ್ವಾ. ಅಮೃತಧಾರೆ ಚಿತ್ರದ ಈ ಗೀತೆನ ನಾವು ಕೇಳ್ಕೊಂಬಂದ್ವಿ. ಸೊ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಹಾಗೂ ಮನುಮೂರ್ತಿ ಅವರ ಸಂಗೀತದಲ್ಲಿ ಹರೀಶ್ ರಾಘವೇಂದ್ರ ಹಾಗೇನೆ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ ಅದ್ಭುತವಾದಂತಹ ಗೀತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎಷ್ಟೊಂದು ಜನಕ್ಕೆ ಬಾಡಿಗೆ ಸೈಕಲ್ ಕಥೆಗಳು ಸಾಕಷ್ಟು ನೆನಪುಗಳನ್ನು ತಂದುಕೊಡುತ್ತೆ ಅಂತ ಹೇಳಿದ್ದೆ. ಹೌದು, ನನಗಂತೂ ಬಹಳ ಬಹಳ ತುಂಬ ಹಳೆಯ ನೆನಪುಗಳಿದೆ ಅದರದ್ದು. ಸೊ 1 ರೂಪಾಯಿ 2 ರೂಪಾಯಿಗೆಲ್ಲ 1 ಗಂಟೆ 2 ಗಂಟೆ ಒಂದೆರಡು ಗಂಟೆ ಏನೋ ಆಲ್ಮೋಸ್ಟ್ ಒಂದು ಅರ್ಧ ದಿನ ಸೈಕಲ್ ತೊಳೆದಿದ್ದಂತಹ ನೆನಪು ನನಗೆ ನಿಜವಾಗ್ಲೂ ಅದು ಬಹಳ ಕಾಡ್ತಾ ಇದೆ ಆ ನೆನಪುಗಳು. ಸೊ ಈ ಒಂದು ಬೆಂಗಳೂರಂತಹ ಸಿಲಿಕಾನ್ ಸಿಟಿನಲ್ಲಿ ಕಾರು ಬೈಕು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ರೂ ಸೈಕಲಲ್ಲಿ ಓಡಾಡೋ ಮಜಾನೇ ಬೇರೆ. ಸೊ ಬೆಳಿಗ್ಗೆ ಹೊತ್ತು ಸಾಕಷ್ಟು ಕಡೆ ನೋಡ್ತಾ ಇದ್ರೆ ನಾನಂತೂ ಸುಮಾರು ಕಡೆ ನೋಡಿದ್ದೀನಿ ಬೆಂಗಳೂರಲ್ಲಿ. ಸೊ ಸೈಕ್ಲಿಂಗ್ ಮಾಡೋದು ಒಂದು ಹವ್ಯಾಸನೂ ಆಗಿದೆ ಅಭ್ಯಾಸನೂ ಆಗಿದೆ. ಸೊ ಈ ಒಂದು ಸೈಕಲ್ ಸವಾರಿ ಕಥೆನ ನಿಮಗೇನಾದರೂ ಹಂಚ್ಕೋಬೇಕು ಅಂತ ಅನಿಸಿದ್ರೆ ನೀವು ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಬಹುದು ಅಂತ ಹೇಳಿದೆ. ಸೊ ಸೈಕಲ್ ತುಳಿಯುವ ಮಜಾನೇ ಬೇರೆ ಅಂತ ಹೇಳಿ ಹುಲಗಪ್ಪ ನಾಯಕ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಆನಂದ್ ಕುಲಕರ್ಣಿ ಅವರು ಶುಭ ಸಂಜೆ ಹರ್ಷಿತಾ ಅಂತ ಹೇಳಿ ಈ ವಿಷಯದ ಬಗ್ಗೆ ಹೇಳೋದಾದರೆ ಸೈಕಲನ್ನು 1 ರೂಪಾಯಿಗೆ 1 ತಾಸು ಹಾಗೆಯೇ ಪಡೆದಿದ್ದು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಇನ್ನೊಂದು ವಿಚಾರ ತಿಳಿಸ್ಬೇಕು ಅಂತ ಅಂದರೆ ಹಿಂದೆ ಕ್ಯಾರಿಯರ್ ಸೀಟ್ ಇತ್ತು, ಅದಕ್ಕೆ 50 ಪೈಸಾ ಜಾಸ್ತಿ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಸ್ವಂತ ಸೈಕಲ್ ಇದ್ದವ್ರಿಗೆ ಕಡ್ಡಾಯವಾಗಿ ಸೈಕಲ್ಗೆ ರಾತ್ರಿ ವೇಳೆ ದೀಪ ಅಳವಡಿಸಬೇಕಾಗಿತ್ತು. ದೀಪ ಇಲ್ಲದೆ ಸೈಕಲ್ಗಳನ್ನು ಓಡಿಸೋ ಹಾಗಿರಲಿಲ್ಲ. ಹಾಗೇನಾದರೂ ಓಡಿಸ್ತಿದ್ದಿದ್ರೆ ದಂಡ ಹಾಕ್ತಾ ಇದ್ರು ಇನ್ಸ್ಪೆಕ್ಟರು ಅಂತ ಹೇಳಿ ಮುನ್ಸಿಪಾಲ್ಟಿ ಇನ್ಸ್ಪೆಕ್ಟರ್ಗಳು ದಂಡವನ್ನು ವಿಧಿಸ್ತಾ ಇದ್ರು. ಸೊ ಈ ಕತೆ ನನಗೆ ಬಹಳ ನೆನಪಾಯಿತು ಅಂತ ಹೇಳಿ ಆನಂದ್ ಕುಲಕರ್ಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇದು ಒಂಥರ ಚೆನ್ನಾಗಿರುತ್ತಲ್ವ, ಇವತ್ತು ಟ್ರಾಫಿಕ್ಗಳಲ್ಲಿ ಓಡಾಡಬೇಕಾದ್ರೆ ಅದರಲ್ಲೂ ಎಸ್ಪೆಷಲಿ 2-ವೀಲರ್ಗಳಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ನಾವು ದಂಡ ಕಟ್ತೀವಿ, ಅಥವಾ ನಮ್ಮ ಲೈಸೆನ್ಸ್ಗಳು ಎಕ್ಸ್ಪೈರ್ ಆಗಿದ್ದರೆ, ಅಥವಾ ಎಮಿಷನ್ ಟೆಸ್ಟ್ದು ಏನಾದರೂ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ, ಸೊ 3 ಜನ ರೈಡ್ ಮಾಡ್ತಾ ಇದ್ರೆ, ಈ ಥರ ಎಲ್ಲದಕ್ಕೂ ದಂಡ ಕಟ್ಟಿರೋ ವಿಷಯ ಎಲ್ರಿಗೂ ಕಾಮನ್ ಆಗಿ ಗೊತ್ತೇ ಇರುತ್ತೆ. ಆದರೆ ಸೈಕಲಲ್ಲಿ ಲೈಟ್ ಇಲ್ಲ ಅಂತ ಅಂದ್ರೂ ದಂಡ ಕಟ್ತಿದ್ದಂತಹ ಕಾಲ ಕೂಡ ಇತ್ತು ಅಂತ ಹೇಳಿ ಸಂದೇಶವನ್ನ ಹಂಚ್ಕೊಂಡಿದ್ದಾರೆ. ಸೊ ಈ ವಿಚಾರ ನನಗೂ ಕೂಡ ತುಂಬ ಖುಷಿ ಆಯಿತು. ಸೊ ಎಲ್ಲ ಒಂದು ಕಡೆ ಈ ದಂಡ ಅನ್ನೋದು ಭಯನ ಹುಟ್ಟಿಸಿದ್ರೆ, ಒಂದು ಕಡೆ ಲೈಫ್ನ ಸೇಫ್ಟಿ ಇರಬೇಕು ಅನ್ನೋಂಥದ್ದು ಮತ್ತೊಂದು ವಿಚಾರ ಆಗುತ್ತೆ. ನಾನ್ಸ್ಟಾಪ್ ಸಂಜೆಯಲ್ಲಿ ಈ ನಾನ್ಸ್ಟಾಪ್ ಬಾಡಿಗೆ ಸೈಕಲ್ ವಿಚಾರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಹೋಗೋಣ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ. ಯಾವ ಚಿತ್ರದ್ದು ನೀವೇ ಕೇಳಿ ಆನಂದಿಸಿ.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಗಿರ್ಮಿಟ್.

ಮುಂದಿನ ಗೀತೆ ದಿಯಾ ಚಿತ್ರದ್ದು, ಹಾಡಿದ ಕಲಾವಿದರು ಚಿನ್ಮಯ್ ಹಾಗೂ ಸಂಚಿತ್ ಹೆಗ್ಡೆ. ಗೀತರಚನೆ ಮಾಡಿದವರು ಧನಂಜಯ ರಂಜನ್, ಸಂಗೀತ ಸಂಯೋಜಕರು ಅಜನೀಶ್ ಲೋಕನಾಥ್ ಬಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಾಜಗುರು ಹೊಸಕೋಟೆ ಹಾಗೂ ಶ್ವೇತಾ ಅವರ ಸುಂದರ ಧ್ವನಿಯಲ್ಲಿ ಇದೀಗ ಕೇಳಿ ಸಮಯದ ಹಿಂದೆ ಸವಾರಿ ಚಿತ್ರದ ಹಾಡು.

ಸಂತೋಷ್ ವೆಂಕಿ ಹಾಗೂ ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ ಕಾಣದಂತೆ ಮಾಯವಾದನು ಚಿತ್ರದ ಗೀತೆ ಕೇಳುತ್ತಿರುವಿರಿ. ರಚನೆ ಚೇತನ್ ಕುಮಾರ್,

ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜಗ್ಗಿ ಜಗನ್ನಾಥ ಚಿತ್ರದ ಹಾಡು ರಾಹುಲ್ ನಂಬಿಯಾರ್ ಹಾಗೂ ಸ್ನೇಹ ಸಂಜೀವ್ ಅವರ ಸ್ವರದಲ್ಲಿ. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ನೀಲ್ ಎಎಂ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ವಾಸುಕಿ ವೈಭವ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಅನುಕ್ತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಯೊಂದಿಗೆ ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ದೈವಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.

ಆಕಾಶವಾಣಿ ಬೆಂಗಳೂರು. ಸಮಯ 6:10 ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:15 ಕೇಳಿ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿ ರಂಗದಲ್ಲಿ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಹೇಳಿಗೆ ಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ ಕೇಳುವಿರಿ. 10:00 ವನಿತಾ ವಿಹಾರದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಈ ಕುರಿತು ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಆಶಾ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:30 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಲತಾವರಿಂದ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಬಾನುಲಿ ಕಲಿಗಳು ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಿಜ್ಞಾನ ಭಾರತಿಯಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್. ನಡೆಸಿಕೊಡುತ್ತಾರೆ ಪಿತ್ರಿ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:30 ಕೇಳಿ ಗಾನಗಂಗೆ. 10:30 ಸೂನಹೆ ಪಲ್. 11:00 ಸವಿ ನೆನಪು. 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿಬರಲಿದೆ. ಇನ್ನು ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಅಂತಾರಾಷ್ಟೀಯ ಸೌಂದರ್ಯ ಸ್ಪರ್ಧೆ. ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಪ್ರೀ ಎಕ್ಲಮ್ಸಿಯಾ ದಿನದ ಸಂದರ್ಭದಲ್ಲಿ ಪ್ರೀ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ ಈ ಕುರಿತು ಹುಬ್ಬಳ್ಳಿಯ KMCRIನ ಡಾಕ್ಟರ್ ಸಹಜ ಕಿತ್ತೂರ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಂಎಸ್ ಅನಂತನಾರಾಯಣ ವ್ಯಾಖ್ಯಾನ ಹೊಸಹಳ್ಳಿ ರಾಜರಾಮಮೂರ್ತಿ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನಭಂಡಾರ. 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳ ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ. 9:15 ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರಿಂದ ಭಾವಗೀತೆಗಳು. 9:30 ಮನಿ ಠಾಕ್. ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದ ಅವರಿಂದ ಯುಗಳ ಗಾಯನ.

0: ಕೇಳುವಿರಿ ವಯೋಲಿನ್ ಮೈಸೂರು ಆರ್ದಾಯಕರ್, ಮೃದಂಗ ಎಂ ಗುರುರಾಜ್, ಹತ್ತುಮೋತಕ್ಕೆ ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ 14 August. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ದರು ನಾ ಕಸ್ತೂರಿಯವರು. ಮೈಸೂರಿನ ಬನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
2: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. 5 ಬೆರಳುಗಳು ಒಂದೇ ಸಮನಾಗಿರ್ತದೇನಯ್ಯಾ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು, ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ. ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು 5 ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ ಹೇಳೋ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ದರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬಳಿದು ಹೇಳಬೇಕಾಗ್ತದೆ? ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ದರಿಂದ ಕೋಪ ಬಂತೆ, ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡುಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರದು. ಕೈಗೆ ಕೆಸರಾದ್ರೇನೇ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಬಾರದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ದರೇ ಆತ್ಮನ ಆತ್ಮಾನು. ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಒಡೆದ ಪಾತ್ರೆಗೆ 1000 ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನ ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪತ್ತುಂಡವನು ಯೋಗಿಯಂತೆ, 2 ಹೊತ್ತುಂಡವನು ಭೋಗಿಯಂತೆ, 3 ಹೊತ್ತುಂಡವನನ್ನು ಎತ್ಕೊಂಡು ಹೋಗಿ ಅಂತದೇ ಲೋಕ ಅನುಭವ. ಅಂದರೆ ಗಾದೆ ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ತಿಳಿಯ ಮುಳುಗಿದವನಿಗೆ ಚಳಿ ಏನು ಶೀತ ಏನು? ಎಷ್ಟೋ ಇಷ್ಟ ಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂಟ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಈಗ ಆದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೇಜ್ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿ ಸ್ತರೀಯ ವಾರ್ತಾಲಾಪಂ ಕೃತವಂತೌ. ಕಾಂಗ್ರೆಸ್ ನೇತಾ ವಿ ಡಿ ಸತೀಶನಃ ಅದ್ಯ ಪ್ರಾತಃ ತಿರುವನಂತಪುರಂ ನಗರಸ್ಯ ಕೇಂದ್ರೀಯ ಕ್ರೀಡಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ಕೇರಳಂ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ರೂಪೇಣ ಶಪಥವಚನಂ ಸ್ವೀಕೃತವಾನ್. ಪಶ್ಚಿಮಬಂಗ ಸರ್ವಕಾರೇಣ ಸ್ವಸ್ಯ ನಿರ್ವಾಚನಸ್ಯ ಪ್ರತಿಜ್ಞಾನುಸಾರಂ ಕಥಿತ ಸಂಸ್ಥಾಗತ ಭ್ರಷ್ಟಾಚಾರಸ್ಯ ಮಹಿಳಾ ವಿರುದ್ಧಂ ಅತ್ಯಾಚಾರಸ್ಯ ಚ ಅನ್ವೇಷಣಾರ್ಥಂ ದ್ವೌ ಅನ್ವೇಷಣಾಯೋಗೌ ನಿರ್ಮಿತೌ. ಸ್ವಾಸ್ಥ್ಯ ಪರಾಮರ್ಶಪತ್ರೆ ಉಷ್ಣತರಂಗಸ್ಯ ಸ್ಥಿತಿಂ ನಿವಾರಯಿತುಂ ಆಯುರ್ವೇದಾದಿ ವಿವಿಧ ಆಯುಷ ಪ್ರಣಾಳ್ಯಾಃ ಪಾರಂಪರಿಕ ಸ್ವಾಸ್ಥ್ಯ ನಿವಾರಕೋಪಾಯಾಃ ಅಪಿ ಸಮಾವಿಷ್ಟಾಃ ಸಂತಿ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಎಂ ಎ ಚಿದಂಬರಂ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೇಜ್ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿ ಸ್ತರೀಯ ವಾರ್ತಾಲಾಪಂ ಕೃತವಂತೌ. ಸ್ವಕ್ಷೂರ್ಜಾಯಾಃ ನೀಲ ಅರ್ಥವ್ಯವಸ್ಥಾಯಾಃ ಹರಿತ ಸಂಕ್ರಮಣಸ್ಯ ಚ ಕ್ಷೇತ್ರೇಷು ಸಹಕಾರಂ ವರ್ಧಯಿತುಂ ಮಹತ್ವಪೂರ್ಣಂ ಸೋಪಾನಂ ಲಕ್ಷ್ಯೀಕೃತ್ಯ ಭಾರತ ನಾರ್ವೆ ಸಂಬಂಧಂ ಹರಿತ ಸಾಮರಿಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರ್ತುಂ ಉಭಾವಪಿ ನೇತಾರೌ ಸಹಮತೌ ಅಭವತಾಂ.
5: आज हम भारत नॉर्वे संबंधों को एक ग्रीन स्ट्रेटेजिक पार्टनरशिप का स्वरूप दे रहे हैं. इस स्ट्रेटेजिक पार्टनरशिप से क्लीन एनर्जी से लेकर क्लाइमेट रेजिलियंस, ब्लू इकोनॉमी, उससे लेकर के ग्रीन शिपिंग, हर क्षेत्र में भारत की स्केल, स्पीड और टैलेंट को नॉर्वे की टेक्नोलॉजी और कैपिटल के साथ जोड़कर हमारी कंपनी ग्लोबल सॉल्यूशंस डेवलप करेगी.
4: ವಾರ್ತಾಲಾಪಾವಧೌ ಉಭೌ ನೇತಾರೌ ದ್ವೈಪಾಕ್ಷಿಕ ಸಂಬಂಧಾನಾಂ ಸಂಪೂರ್ಣ ಕ್ಷೇತ್ರಸ್ಯ ಸಮೀಕ್ಷಾಂ ಅಕುರುತಾಂ.
5: ಭಾರತ್ ಔರ್ ಯುರೋಪ್ ಅಪ್ನೆ ಸಂಬಂಧೋ ಕೆ ಏಕ್ ನಯೆ ಸ್ವರ್ಣಿಮ್ ಯುಗ್ ಮೇ ಪ್ರವೇಶ್ ಕರ್ ರಹೆ ಹೈನ್. ಪಿಛ್ಲೆ ವರ್ಷ ಭಾರತ್ ಔರ್ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಕೆ ಏಕ್ ಐತಿಹಾಸಿಕ ಟ್ರೇಡ್ ಅಂಡ್ ಇಕಾನಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಲಾಗೂ ಕಿಯಾ. ಯಹ ಅಗ್ರಿಮೆಂಟ್ ಭಾರತ್ ಔರ್ ನಾರ್ವೆ ಕೆ ಬೀಚ್ ಶೇರ್ಡ್ ಪ್ರೋಗ್ರೆಸ್ ಔರ್ ಪ್ರಾಸ್ಪರಿಟಿ ಸುನಿಶ್ಚಿತ ಕರ್ನೆ ಕಾ ಬ್ಲೂ ಪ್ರಿಂಟ್ ಹೈ. ಇಸ್ ಅಗ್ರಿಮೆಂಟ್ ಮೇ ಅಗಲೆ 15 ವರ್ಷ ಮೇ ಭಾರತ್ ಮೇ $100 billion ಇನ್ವೆಸ್ಟ್ಮೆಂಟ್ ಔರ್ 1 million ಜಾಬ್ಸ್ ಕ್ರಿಯೇಟ್ ಕರ್ನೆ ಕಾ ಲಕ್ಷ್ಯ ಹೈ.
4: ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಸ್ವೀಡನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾ ಸಮಾಪಿತಾ. ಸ್ವೀಡನ್ ದೇಶಸ್ಯ ಪ್ರವಾಸೆ ಅನೇಕಾನಿ ಮಹತ್ವಪೂರ್ಣಾನಿ ಪರಿಣಾಮಾನಿ ಪ್ರಾಪ್ತಾನಿ ಯೇನ ದ್ವೈಪಾಕ್ಷಿಕ ಸಂಬಂಧೇಷು ನೂತನ ಗತಿ ಪ್ರಾಪ್ತಾ ಇತಿ ಶ್ರೀಮೋದಿನಾ ಸಾಮಾಜಿಕಾಂತರ್ಜಾಲೀಯ ಪಟಲೆ ಉಕ್ತಂ. ಸಹ ಅವದತ್ ಯತ್ ತೇಷಾಂ ದ್ವೈಪಾಕ್ಷಿಕ ಉಪಬಂಧಾನ್ ವ್ಯೂಹಾತ್ಮಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರಣಾತ್ ಆರಭ್ಯ ಸಂಯುಕ್ತ ನವಾನ್ವೇಷಣ ಸಹಭಾಗಿತ್ವಂ ಇತ್ಯಸ್ಯ ದ್ವಿತೀಯೋ ಭಾಗ ಅಥ ಭಾರತ ಸ್ವೀಡನ್ ಪ್ರೌದ್ಯೋಗಿಕಿ ಕೃತ್ರಿಮ ಬುದ್ಧಿಮತ್ತಾ ಮಾರ್ಗಸ್ಯ ಆರಂಭಾತ್ ಆರಭ್ಯ ಆಗಾಮಿಷು ಪಂಚವರ್ಷೇಷು ದ್ವೈಪಾಕ್ಷಿಕ ವ್ಯಾಪಾರಂ ದ್ವಿಗುಣೀಕರಣಸ್ಯ ಲಕ್ಷ್ಯಂ ಅಭವದಿತಿ. ಸಹ ಸ್ವೀಡನ್ ದೇಶಸ್ಯ ಜನೇಭ್ಯಃ ಸ್ವೀಡನ್ ದೇಶಸ್ಯ ಸರ್ವಕಾರಾಯ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯಸ್ಮೈ ಚ ಸ್ನೇಹಾಭಿವರ್ಷಣಾಯ ಧನ್ಯವಾದ ಭಾವಾನ್ ಪ್ರಾಯಕ್ಷತ್. ಅಗ್ರಿಮೇಷು ಪಂಚವರ್ಷೇಷು ದ್ವೈಪಾಕ್ಷಿಕ ಆರ್ಥಿಕ ವಿನಿಮಯಂ ದ್ವಿಗುಣೀಕರ್ತುಂ ಮೇಕ್ ಇನ್ ಇಂಡಿಯಾ ಮೇಡ್ ವಿತ್ ಸ್ವೀಡನ್ ಇತ್ಯೇತಯೋಶ್ಚ ಉಪಕ್ರಮಯೋಃ ವಿಶೇಷತಃ ಹರಿತ ಹೈಡ್ರೋಜನ್ ಸೆಮಿಕಂಡಕ್ಟರ್ಸ್ ಉನ್ನತ ವಿನಿರ್ಮಾಣಂ ಇತ್ಯಾದಿಷು ಕ್ಷೇತ್ರೇಷು ಸಹಕಾರಂ ಸುದೃಢೀಕರ್ತುಂ ಸಮಗ್ರ ಮಾರ್ಗಚಿತ್ರಸ್ಯ ಲಕ್ಷ್ಯಂ ಅಸ್ತೀತಿ ಸಹ ಪ್ರಾವೋಚತ್. ಕಾಂಗ್ರೆಸ್ ದಲಸ್ಯ ವಿ ಡಿ ಸತೀಶನಃ ಅದ್ಯ ಪ್ರಾತಃ ತಿರುವನಂತಪುರಂ ನಗರಸ್ಯ ಕೇಂದ್ರೀಯ ಕ್ರೀಡಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ಕೇರಳಂ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ರೂಪೇಣ ಶಪಥ ವಚನಂ ಸ್ವೀಕೃತವಾನ್. ರಾಜ್ಯಪಾಲಃ ರಾಜೇಂದ್ರನ್ ವಿಶ್ವನಾಥ ಅರ್ಲೇಕರಃ ಶ್ರೀ ಸತೀಶನಂ ಪದಸ್ಯ ಗೋಪನೀಯತಾಯಾಃ ಚ ಶಪಥಂ ಕಾರಿತವಾನ್. ಮುಖ್ಯಮಂತ್ರಿಣಾ ಸಹ ಏಕವಿಂಶತಿಃ ಸದಸ್ಯಾಃ ಮಂತ್ರಿಪರಿಷದಃ ಕಾರ್ಯಭಾರಂ ಸ್ವೀಕೃತವಂತಃ. ಅಸ್ಮಿನ್ ಕಾರ್ಯಕ್ರಮೆ ಕಾಂಗ್ರೆಸ್ ದಲಸ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖಡ್ಗೆ, कांग्रेस दलस्य नेता राहुल गांधी कर्नाटक से मुख्यमंत्री सिद्धारमैया तेलंगाना राज्य से मुख्यमंत्री रेवंत रेड्डी हिमाचल प्रदेश से मुख्यमंत्री सुखविंदर सिंह सुक्खू केरल से भाजपा पक्ष से राज्याध्यक्ष राजीव चंद्रशेखर आदय नेतार उपस्थिता आसन। प्रिया श्रोतार संस्कृत वार्ताया संस्करण

0: भविष्यति इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ ಜಿಲ್ಲೆ ವಾರ್ತಾಪತ್ರ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ. ಪಿಎಂಎಫ್ಎಂಇ ಯೋಜನೆ ಅಡಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 271 ಆಹಾರೋದ್ಯಮ ಘಟಕಗಳಿಗೆ ಸಹಾಯಧನ ಮಂಜೂರು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೊಟ್ಟಮೊದಲ ಬಾರಿಗೆ ಟಾವಿ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಅಂದಾಜು 22-25 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದಾದ ಟಾವಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ್ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸುಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು

0: ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 50 ವರ್ಷದ ಲಕ್ಷ್ಮೀಪತಿ ಎಂಬುವರು ಕಾಣೆಯಾಗಿದ್ದಾರೆ. ಎತ್ತರ 5.6 ಅಡಿ, ಚಹರೆ ಸಾಧಾರಣ, ಮೈಕಟ್ಟು, ದುಂಡು ಮುಖ, ಮಾತನಾಡುವ ಭಾಷೆ ಕನ್ನಡ ಹಾಗೂ ತೆಲುಗು. ಹಾಗೆ ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 45 ವರ್ಷದ ಗಂಗಾಧರ ಎಂಬುವರು ಕಾಣೆಯಾಗಿದ್ದಾರೆ. 5.6 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಮಾತನಾಡುವ ಭಾಷೆ ಕನ್ನಡ ಹಾಗೂ ತೆಲುಗು. ಇವರಿಬ್ಬರ ಬಗ್ಗೆ ಯಾರಿಗಾದರೂ ಮಾಹಿತಿ ದೊರಕಿದಲ್ಲಿ ಮಂಚನಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
5: ಮಗಳೇ,
6: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
5: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
7: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
4: ಎಲ್ಲಿಗೆ?
7: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
4: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100 ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000 ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ

0: ಚುನಾವಣೆ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು, ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದಿ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ಧರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ 17% ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು 56%ಕ್ಕೆ ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ. ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್.
3: RBI ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ ಅಡಿಕೆ ಆಧಾರಿತ ಕೃಷಿ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಹೇಳಿಗೆ ಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳುವಿರಿ. ಮೊದಲಿಗೆ ಜಾಹೀರಾತು.
5: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
8: ಅರೆ,
7: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
9: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
10: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
7: ಹಾಗೆಲ್ಲ ಮಾತಾಡ್ಬೇಡಿ. ಏನು
2: RBI ಹೇಳುತ್ತೆ?
11: ಜಾಣರಾಗಿರಿ, ಜಾಗರೂಕರಾಗಿರಿ.
12: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿಯಲ್ಲಿ ಒಂದು ವಾಣಿಜ್ಯ ಬೆಳೆಯಾದ ಅಡಿಕೆ ಬೆಳೆಯ ಜೊತೆಗೆ ಬೆಳೆಯುವಂತಹ ಉಪ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅಡಿಕೆ ಬೆಳೆ ಇದು ದೀರ್ಘಾವಧಿ ಬೆಳೆ, 6-8 ನಂತರ ಇದು ತಮಗೆ ಫಲ ಕೊಡುತ್ತೆ. ಆದರೆ ಅಡಿಕೆ, ಹಾಗಾಗಿ 6-8 ನೀವು ಏನು ಉತ್ಪನ್ನ ಇಲ್ಲದೆ ನೀವು ಬದುಕೋಕ್ಕಾಗಲ್ಲ. ಹಾಗಾಗಿ ಅಡಿಕೆ ಬೆಳೆ ಆಧಾರಿತ ಕೃಷಿ ಯಾವ ಥರ ಮಾಡಿಕೊಂಡ್ರೆ ತಮಗೆ ಲಾಭದಾಯಕ ಅನ್ನೋದು ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
13: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
12: ಇವತ್ತು ನಮಗೆ ಅಡಿಕೆ ಬೆಳೆ ಆಧಾರಿತ ಕೃಷಿ, ಇದರಲ್ಲಿ ಏನೇನು ಬರುತ್ತೆ, ಯಾವ್ಯಾವುದನ್ನು ಹೊಸದಾಗಿ ನಮ್ಮ ರೈತರು ಅಳವಡಿಸ್ಕೊಳ್ಬೋದು, ಒಂದೊಂದಾಗಿ ಹೇಳಿ ನಾರಾಯಣ ಸ್ವಾಮಿ ಅವರೇ.
13: ಸಂತೋಷ ಗೌಡ್ರೆ. ಈಗ ಮುಖ್ಯವಾಗಿ ಅಡಿಕೆ ಬೆಳೆಯ ವಿಸ್ತೀರ್ಣ ಅಗಾಧವಾಗಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತಮಗೆ ಬಂದಿದೆ ಎಲ್ಲ ಕಡೆಯೂ ಕೂಡ ಇದೇ ಒಂದು ಮಾತುಗಳು. ಏನಪ್ಪ, ಅಡಿಕೆ ಬೆಳೆಯದೇ ಇರತಕ್ಕಂಥ ಜಾಗದಲ್ಲೂ ಕೂಡ ಇದನ್ನು ಚಿತ್ರದುರ್ಗ, ಬಳ್ಳಾರಿ ಈ ಭಾಗದಲ್ಲಿ, ಕೋಲಾರ ಈ ಭಾಗದಲ್ಲೂ ಕೂಡ ಅಡಿಕೆಯನ್ನು ಬೆಳೀತಾ ಇದ್ದಾರಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ವಿಷಯ ಅದೇನೇ ಇರಲಿ, ಅಡಿಕೆ ಅತಿ ಹೆಚ್ಚು ನೀರನ್ನು ಬಯಸ್ತಕ್ಕಂತಹ ಒಂದು ಇದು. ಈಗಾಗಲೇ ಕರಾವಳಿ ಪ್ರದೇಶ, ತುಮಕೂರು, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಚಾಲ್ತಿಯಲ್ಲಿದ್ದಂತಹ ಬೆಳೆ ಇವತ್ತಿನ ದಿವಸ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ತುಮಕೂರು, ಕೋಲಾರ, ಇದು ಮಂಡ್ಯ, ಈ ಎಲ್ಲ ಭಾಗದಲ್ಲೂ ಇದರ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಅದೇನೇ ಇರಲಿ, ಇದರ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಮೊದಲಿಗೆ ರೈತ ಅರಿತು ಅವುಗಳಿಂದ, ತಾವು ಹೇಳಿದ್ರಿ, 5-6 ನಂತರವೇ ಅದರ ಒಂದು ಫಸಲು ಬರ್ತದೆ, ಅಲ್ಲಿವರೆಗೂ ಏನು ಮಾಡಬೇಕು ರೈತ ಭೂಮಿನಲ್ಲಿ ಅಂಥೇಳಿ, ಆ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನು ನಡೆಸಿ ಅದರಲ್ಲಿ ಪ್ರಧಾನ ಬೆಳೆ ಅಡಿಕೆಯಲ್ಲಿ ಲಾಭ ಬರೋದಕ್ಕೆ ಮೊದಲು ನಾವು ಪ್ರಾರಂಭದ ವರ್ಷಗಳಲ್ಲೇ ಲಾಭವನ್ನು ಪಡೆಯಲಿಕ್ಕೆ ಮಿಶ್ರ ಬೆಳೆಗಳು ಅಥವಾ ಅಂತರ ಬೆಳೆಗಳನ್ನು ಏನೆಲ್ಲ ಆಯಾ ಒಂದು ಪರಿಸ್ಥಿತಿಗೆ ತಕ್ಕಂತೆ ಅವುಗಳನ್ನು ಬೆಳೆದು ಆ ಲಾಭವನ್ನು ಮಾಡ್ಕೊಳ್ತಾರಲ್ಲ, ಅದು ಒಂದು ರೈತರ ಒಂದು ಜಾಣ್ಮೆ ಆಗಬೇಕಾಗಿದೆ. ಕಾರಣ ಇವತ್ತಿನ ದಿವಸ ಯಾವುದೋ ಒಂದು ಬೆಳೆಯ ಮೇಲೆ ರೈತ ಅವಲಂಬನೆ ಆದರೆ ಸಾಕಾಗೋದಿಲ್ಲ.
12: ಆಯಿತು, ಈಗ ಏನೇನು ಅವಕಾಶ ಇದೆ ನಮ್ಮ ರೈತರಿಗೆ? ಆ ಒಂದು ನೀವು ಒಂದು ಎಕರೆ ಅಡಿಕೆ ಗಿಡ ಹಾಕಿದ್ರಿ, ಎಂಟು ವರ್ಷ ತನಕ ಕಾಯಕ್ಕಾಗಲ್ಲ,
13: ಆಗುದಿಲ್ಲ.
12: ನೀವು ಐದು ವರ್ಷ ಆರು ವರ್ಷ ಅಂತ ಹೇಳಲ್ಲ, ನಾನು ಎಂಟು ವರ್ಷ ನಂತರನೇ ಬರೋದದು, ಸುಮ್ಮನೆ ಹೇಳೋದಲ್ಲ ಅದು. ಅದು ಎಂಟು ವರ್ಷ ತನಕ ಪಾಪ ಹೇಗೆ ಅವನು ಸಸ್ಟೇನ್ ಆಗ್ಬೇಕು? ಏನೇನು ಹೋಗಿ ಮಾಡ್ಬೋದು ಬೆಳೀಲಿಕ್ಕೆ ಒಂದೊಂದಾಗಿ ಹೇಳಿ ನಾರಾಯಣ ಸ್ವಾಮರು.
13: ತುಂಬಾ ಸಂತೋಷ, ಇದು ಅತ್ಯುತ್ತಮವಾದಂತ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಪ್ರಧಾನವಾಗಿ ಅಡಿಕೆ ಬೇಸಾಯದಲ್ಲಿ ರೈತ ಆಯ್ಕೆ ಮಾಡತಕ್ಕಂತಹ ಬೆಳೆಗಳು, ಬೇಸಾಯ ಕ್ರಮಗಳು ಎಲ್ಲ ಪ್ರದೇಶಕ್ಕೂ ಒಂದೇ ಆಗಿರೋದಿಲ್ಲ. ತಾವು ಹೇಳಿದ್ರಿ, ಈಗ ಕರಾವಳಿ ಪ್ರದೇಶದ ರೈತನ ಪರಿಸ್ಥಿತಿ ಬೇರೆ ಇರುತ್ತೆ, ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದ ಅಡಿಕೆ ಬೆಳೆಗಾರನ ಪರಿಸ್ಥಿತಿ ಬೇರೆ ಇರ್ತದೆ, ಬಯಲುಸೀಮೆಯ ಅಡಿಕೆ ಬೆಳೆಗಾರನ ಪರಿಸ್ಥಿತಿ ಬೇರೆ ಇರ್ತದೆ, ಮತ್ತು ಅಲ್ಲಿ ಬೆಳೆಯಬಹುದಾದಂಥ ಉಪ ಬೆಳೆಗಳ ಒಂದು ವಾತಾವರಣವೂ ಕೂಡ ಬೇರೆ ಆಗಿರುತ್ತೆ ಅನ್ನೋದನ್ನು ರೈತ ಗಮನಿಸಬೇಕಾಗ್ತದೆ. ಇಷ್ಟೆಲ್ಲ ಅಂಶಗಳ ಜೊತೆಗೆ ಅಡಿಕೆಯ ಯಾವ ಹಂತದಲ್ಲಿ ಯಾವ ಉಪ ಬೆಳೆ ಅಲ್ಲಿ ಬದುಕುತ್ತೆ ತೋಟದಲ್ಲಿ ಅನ್ನೋದು ಕೂಡ ಬಹಳ ಮುಖ್ಯ. ನೆರಳನ್ನ ಬಯಸ್ತಕ್ಕಂತ ಬೆಳೆನ
12: ಅಲ್ಲ, ಒಂದು ಅಂದಾಜಿನ ಪ್ರಕಾರ ನೀವು ಹೇಳಿ ಏನೇನು ಬೆಳಿಲಿಕ್ಕೆ ಸಾಧ್ಯ ಇದೆ?
13: ಹೌದು, ಅದರಲ್ಲಿ ವಿಶೇಷವಾಗಿ ತಂತ್ರಜ್ಞಾನಗಳನ್ನೇ ನಾವು ಬಿಡುಗಡೆ ಮಾಡಿದ್ದೇವೆ. ಏನಾದರೆ ಅದಕ್ಕಾಗಿ ವಿಶೇಷವಾಗಿ ಸಂಶೋಧನಾಲಯಗಳು, ಕೃಷಿ ವಿಶ್ವವಿದ್ಯಾನಿಲಯ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಜೊತೆಗೆ CPCRI ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಸಂಸ್ಥೆ, ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು 13 ವರ್ಷ. ಅಲ್ಲಿ ಅಡಿಕೆಯನ್ನು ಪ್ರಾರಂಭ ಮಾಡಿದ್ದಾದ ಮೇಲೆ ಮೊದಲ ಒಂದು 2-3 ವರ್ಷದವರೆಗೂ ನಾವು 9 ಅಡಿ 9 ಅಡಿಗೆ ಸಾಲಿಗೆ ಇಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕೊಡ್ತೇವೆ. ಮಧ್ಯಂತರ ಭಾಗ ಏನಿರ್ತದೆ ಅದು ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಹಾಗೆಯೇ ಇರ್ತದೆ. ಗಿಡ ಬೆಳೆದಂತೆಲ್ಲ ನೆರಳು 4 ಗಿಡಗಳ ಮಧ್ಯೆ ಬರಲಿಕ್ಕೆ ಏನು ಪ್ರಾರಂಭ ಆಗುತ್ತೆ, ಆ ಪಾರ್ಷಿಯಲ್ ಅರೆ ಪ್ರಮಾಣದ ಬೆಳಕನ್ನು ಬಳಸ್ಕೊಂಡು ಬೆಳೀತಕ್ಕಂಥ ತರಕಾರಿ ಬೆಳೆಗಳು, ಎಲ್ಲ ಪ್ರದೇಶಕ್ಕೂ ತರಕಾರಿ ಬೆಳೆಗಳನ್ನು ಅಡಿಕೆ ತೋಟದಲ್ಲಿ ಪ್ರಾರಂಭಿಕ 3 ವರ್ಷದಲ್ಲಿ ಬೆಳೀಬಹುದು. ಕರಾವಳಿ ಭಾಗದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತೆ, ಬಯಲು ಸೀಮೆಯಲ್ಲಾದರೂ ಕೂಡ ತರಕಾರಿಗಳನ್ನು, ಹೂವಿನ ಬೆಳೆಗಳನ್ನು, ಈಗ ಚೆಂಡು ಹೂವು ಬೆಳೀಬಹುದು, ದೊಡ್ಡ ದೊಡ್ಡ ರೋಸನ್ನು ಅಥವಾ ಅದೇ ರೀತಿ ಬಹುವಾರ್ಷಿಕ ಹೂವಿನ ಬೆಳೆಗಳನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ಸರಳ ಪ್ರಮಾಣದಲ್ಲಿ ಮಾರುಕಟ್ಟೆಯನ್ನು ಆಧಾರವಾಗಿಟ್ಟುಕೊಂಡು ಆ ಒಂದು ಹಬ್ಬ ಹರಿದಿನಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ನಮ್ಮ ಮಾರುಕಟ್ಟೆಗೆ ಹೊಂದಾಣಿಕೆ ಆಗೋದಾದರೆ, ಈಗ ಗೌರಿಬಿದನೂರು ಅಥವಾ ಕೋಲಾರ ಈ ಪ್ರಾರಂಭ, ಬೆಂಗಳೂರಿನ ಸುತ್ತಮುತ್ತಲಿನ ಅಡಿಕೆ ತೋಟದಲ್ಲಿ ನೀರಾವರಿ ವ್ಯವಸ್ಥೆ ಇದೆ ಎಂದಾಗ ರೈತನು ಹೊಂದಾಣಿಕೆ ಮಾಡಿಕೊಡಬಹುದಾದಂಥ ತರಕಾರಿಗಳು ಬೇರೆ ಆಗಿರುತ್ತದೆ. ಆ ಕರಾವಳಿ ಭಾಗ ಮಂಗಳೂರು ಅಥವಾ ಕರಾವಳಿ ಭಾಗ ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿನ ಒಂದು ಮಾರುಕಟ್ಟೆಗೆ ಅನುಕೂಲಕ್ಕೆ ತಕ್ಕಂತೆ ತರಕಾರಿಗಳನ್ನು, ಆಯಾ ಭಾಗದ ತರಕಾರಿಗಳನ್ನು ಹೊಂದಾಣಿಕೆ ಮಾಡಬೇಕು. ಇದು 3-6 ವರ್ಷದವರೆಗೂ ಈ ರೀತಿಯ ಇದು. ಮತ್ತು ಕೆಲವು ಭಾಗದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತಾರೆ, NRಪುರ ಈ ಕಡೆ ಈ ಭಾಗದಲ್ಲಿ, ಅವುಗಳು ಕೇರಳ ಈ ಭಾಗದಲ್ಲೇ ಮಾರ್ಕೆಟ್. ಹಾಗೆ ಗೆಡ್ಡೆ ಗೆಣಸುಗಳನ್ನೇ ಎಲ್ಲರೂ ಕೋಲಾರದ ಮಂಡ್ಯದ ರೈತ ಅಡಿಕೆ ತೋಟದಲ್ಲಿ ಬೆಳಿಬೇಕು ಅಂತೇನಿಲ್ಲ. ಆಯಾ ಭಾಗದಲ್ಲಿ ಬೆಳೆಯಬಹುದಾದಂತಹ ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಇರತಕ್ಕಂತಹ ತರಕಾರಿ, ಹಣ್ಣು ಮತ್ತು ಹೂವಿನ ಬೆಳೆಗಳನ್ನು ತೆಗೆದುಕೊಳ್ಬಹುದು. ಈಗ ಹಣ್ಣಿನ ಬೆಳೆಗಳನ್ನು ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ, ಆದರೆ ಎಲ್ಲ ಭಾಗದಲ್ಲೂ, ಕರಾವಳಿ ಆಗಿರಲಿ, ಬಯಲುಸೀಮೆ ಆಗಿರಲಿ, ಎಲ್ಲ ಭಾಗದಲ್ಲೂ ಅಡಿಕೆ ತೋಟದಲ್ಲ ಪ್ರಾರಂಭದಲ್ಲೇ ಅಡಿಕೆಯನ್ನು ನೆಟ್ಟ ದಿವಸದಿಂದಲೇ ಬಾಳೆಯನ್ನು ನೆಡಬಹುದು. ಇದನ್ನು ಒಂದು ಗಮನಿಸ್ಬೇಕು ರೈತರು. ನೆರಳನ್ನು ಒದಗಿಸಿದಂತಾಗುತ್ತೆ ಅಡಿಕೆ ತೋಟದಲ್ಲಿ, 9 ಅಡಿ 9 ಅಡಿ ಕೊಟ್ಟ ನಂತರ ನಾವು ಸಾಲಿನಲ್ಲಿ ಕೂಡ ಬಾಳೆಯನ್ನು ಹಾಕಿ, ಆದರೆ ಒಂದಂತೆ ನಿಜ, ಅಡಿಕೆ ಬೆಳೆದಂತೆಲ್ಲ ನಿಮಗೆ ನೆರಳು ಬರಲಿಕ್ಕೆ ಶುರು ಆಗುತ್ತೆ 4 ಮರಗಳ ಮಧ್ಯೆ. ಆ ಸಂದರ್ಭದಲ್ಲಿ ಬಾಳೆಯನ್ನ, ಏಲಕ್ಕಿ ಬಾಳೆಯನ್ನೇ ನಾವು ಹೊಂದಾಣಿಕೆ ಮಾಡಬೇಕು.
12: ಇದರ ಜೊತೆಗೆ ನೀವು ಹುಲ್ಲನ್ನು ಬೆಳಿಬಹುದು,
13: ಮಧ್ಯಂತರ ಜಾಗದಲ್ಲಿ ಹುಲ್ಲನ್ನು ಬೆಳಿಬೇಕು. ಅಲ್ಲಿ
12: ದೊಡ್ಡ ಪ್ರಮಾಣದಲ್ಲಿ ನಿಮಗೆ ದೊಡ್ಡ ಬೆಳೆ ಇದು ಹುಲ್ಲು, ಹುಲ್ಲಿಗೆ ಬಾಳೆ ಬೆಳೆಯಬಹುದು. ದೊಡ್ಡ ಪ್ರಮಾಣದಲ್ಲಿ ನೀವು ಹುಲ್ಲನ್ನು ಬೆಳ್ಕೋಬಹುದು.
13: ಸೀಮೆ ಹಸುಗಳನ್ನ ನೀವು ಸಾಕಾಣಿಕೆ ಮಾಡಿ ಆ ತೋಟದಲ್ಲೇ ಸಿಗತಕ್ಕಂತಹ, ಅದು ಇಡೀ 1 ಎಕರೆ ಇದೇನೆ, 1 ಎಕರೆಗೂ ಹುಲ್ಲು ಹಾಕಿ ಅಂತ ನಾವು ಹೇಳೋದಿಲ್ಲ. 1/2 ಎಕರೆ ಹುಲ್ಲು ಹಾಕಿ ಅಥವಾ 1 ಸೀಮೆ ಹಸುವನ್ನು ಮೇಂಟೈನ್ ಮಾಡೋದಾದ್ರೆ
12: ಇಲ್ಲ. ಈಗ ಅಲ್ಲಿ ನೀವು ಬಾಳೆ ತೋಟಕ್ಕೆ ನೀವು ಆಕಳನ್ನು ಬಿಟ್ಟರದು ಮತ್ತೆ
13: ಬಿಡ್ಲಿಕ್ಕಲ್ಲ, ಅದು ಒಯ್ದು ಅದನ್ನ ಸಾಕಣೆ ಮಾಡ್ಲಿಕ್ಕೆ.
12: ದೊಡ್ಡ ಪ್ರಮಾಣದಲ್ಲಿ ನೀವು ಹುಲ್ಲು ಬೆಳ್ಕೊಳ್ಳೋಕೆ ಅವಕಾಶ ಇದೆ,
13: ಅವಕಾಶಗಳಿವೆ.
12: ಮತ್ತೆ
13: ಒಂದು ಮೀಟರ್ ಸುತ್ತಳತೆನಲ್ಲಿ ನಾವೇನು ಡಿಸ್ಟರ್ಬ್ ಮಾಡಿದ್ರ ತೊಂದರೆಯನ್ನು ಕೊಡದ್ರ ಅಡಿಕೆ ಮರದ ಬುಡದ ಸುತ್ತಲೂ ಈ ಉಳಿಕೆ ಭಾಗದಲ್ಲಿ ನೀವು ಯಾವ ಬೆಳೆ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊಳ್ಬಹುದು. ಈಗ ನೋಡಿ,
12: ಇಲ್ಲ
13: ಜಾಯಿಕಾಯಿ
12: ಬುಡದಲ್ಲೂ ಕೂಡ ನೀವು ಹುಲ್ಲು ಬೆಳೆದ್ರೆ ಏನು ಸಮಸ್ಯೆ ಆಗಲ್ಲ. ಸಣ್ಣ
13: ಪೋಷಕಾಂಶಗಳನ್ನ ನಿರ್ವಹಣೆ ಮಾಡುವಾಗ ಅಡಿಕೆಗೆ ಹಾಕದಂತ ಪೋಷಕಾಂಶಗಳು ಆ ಬೇರೆ ಬೆಳೆಗಳು ತಿನ್ನದಿದ್ದಂತೆ ನೋಡ್ಕೋಬೇಕು.
12: ಮತ್ತೆ ಈಗ ಹುಲ್ಲು ಹೂವು ಬೆಳಿಬಹುದು,
13: ತಂಡುವ ಬೆಳೆಗಳನ್ನು
12: ಬೆಳಿಬಹುದು, ಮತ್ತೆ ಕನಕ
13: ತರಕಾರಿಗಳಲ್ಲಿ ಮೆಣಸಿನಕಾಯಿ ಬದನೆಕಾಯಿ ಮತ್ತೆ ಬಯಲುಸೀಮೆನಲ್ಲಿ ಚಿತ್ರದುರ್ಗ ದಾವಣಗೆರೆ ಕಲ್ಲಂಗಡಿಯನ್ನ ಬೆಳಿಬಹುದು. ಮೊದಲ ಒಂದು 3-4 ವರ್ಷದ ತೋಟದಲ್ಲಿ
12: ನಾವು
13: ಬಿಸಿಲು ಬರ್ತವೆ,
12: ಆಮೇಲೆ ಮತ್ತಿನ್ನೇನು ಈಗ
13: ಕುಂಬಳಕಾಯಿಯನ್ನ ಬೆಳೀತಾರೆ,
12: ಅದು ಬೆಳಿಬಹುದು. ನಾವು ಜೇನು ಪೆಟ್ಟಿಗೆಯನ್ನ ಇಡಬಹುದು,
13: ಅದು ನಾವು ಉಪ ಕಸುಬಿನಲ್ಲಿ
12: ಅದಾಯ್ತು.
13: ಜೇನು ಪೆಟ್ಟಿಗೆ
12: ನೀವು ಒಂದು ಹಂತಕ್ಕೆ ಹೋದ್ರೆ ನೀವು ಸರಿಯಾಗಿ 1 ಎಕರೆಯಲ್ಲಿ ಸುತ್ತಮುತ್ತ ಬೇಲಿ ಹಾಕೊಂಡಿದ್ರೆ ನೀವು ಅಲ್ಲಿ ನೀವು ಕೋಳಿನೂ ಕೂಡ ಸಾಕೊಳ್ಬಹುದು. ಅದು ನಿಮಗೆ ಮಿಶ್ರ ಬೇಸಾಯ ಅಲ್ಲ, ಅದು ನಿಮ್ ದೊಡ್ಡ ಆದಾಯ ತಂದ್ಕೊಡ ಸಾಧ್ಯತೆನೇ ಇದೆ. ನಿಮ್ ಬುದ್ಧಿವಂತಿಕೆ ಅಲ್ಲಿ ಉಪಯೋಗಿಸಬೇಕಾಗುತ್ತೆ. ನಾವು ಹೇಳೋದಕ್ಕೆ
13: ಅಲ್ಲಿನ ಹುಳ ಉಪ್ಪಟೆಗಳನ್ನ ತಿಂದು ಬದುಕುವಂತ ಒಂದು ಕೋಳಿ ಸಾಕಣೆ
12: ಎರಡೆರಡು ತರದಿಂದ, ಒಂದು ನಿಮ್ಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ಪ್ರಮಾಣದ ಗೊಬ್ಬರ ಕೂಡ ಅಲ್ಲಿ ಸಿಗುತ್ತೆ, ಕೋಳಿ ಗೊಬ್ಬರ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ನೀವು ರೈತರು ನೀವು ನಿರೀಕ್ಷೆ ಮಾಡಿದಂತ ನೀವು ಪ್ರಯತ್ನ ಹಾಕಿದ್ರೆ ನಿಮ್ಗೆ
13: ಹೊರಗಡೆಯಿಂದ ನಾವು ಪರಿಕರಗಳನ್ನು ತೆಗೆದುಕೊಂಡು ಬರೋದಲ್ಲದೆ ಅಲ್ಲೇ ದೊರೆಯುವಂತಹ ತ್ಯಾಜ್ಯಗಳು ಅದೇ ಬೆಳೆಗೆ ಪೋಷಕಾಂಶಗಳಾಗಿ ಸಿಗುತ್ತೆ. ಸಮಗ್ರ ಬೇಸಾಯ ಪದ್ಧತಿ ಅಂತ ಕರೀತಾರೆ.
12: ಅದೇ
13: ನಿಜ.
12: ಆಮೇಲೆ ನೀವು ಕೆಲವು ಪಕ್ಷಿಗಳಿಗೂ ಕೂಡ ಅವಕಾಶ ಕೊಟ್ಟಂಗಾಗುತ್ತೆ, ಆಶ್ರಯ ಕೊಟ್ಟಂಗಾಗುತ್ತೆ.
13: ಇಷ್ಟೇ ಅಲ್ಲ ತಿಮ್ಮಪ್ಪ, ಕೊಟ್ಟರೆ ಸಾಮಾನ್ಯವಾಗಿ ನೀವೀಗ ನೋಡಿರಿ, ಯಾರೇ ಆಗಲಿ ಇವತ್ತು ಅಡಿಕೆ ತೋಟದಲ್ಲಿ ಇವತ್ತು ಬಯಲು ಸೀಮೆಯ ಜನ ವೀಳ್ಯದಲ್ಲೆಲ್ಲ ಬೆಳೀತಾರೆ. ಕರಾವಳಿ ಭಾಗದ ಯಾವುದೇ ಜನ ನೋಡಿ, ಮಲೆನಾಡು ಪ್ರದೇಶದ ಜನ ನೋಡಿ, ಯಾವುದೇ ಒಂದು ಅಡಿಕೆ ಮೇಲೆ ಇವತ್ತಿನ ದಿವಸ ನೆಚ್ಚಿಕೊಂಡಿಲ್ಲ.
12: ಕೋಕೋ ಬೆಳೆಬಹುದು, ಕಾಫಿ ಬೆಳೀತಾರೆ,
13: ಕಾಫಿ ಬೆಳೀತಾ ಇದ್ದಾರೆ. ಕಾಫಿಯಲ್ಲಿ ಅಡಿಕೆ ಇವತ್ತು ಪ್ರಧಾನವಾಗಿ ಕೊಡಗಿನಲ್ಲಿ ನಾವು ಕಾಣ್ತಾ ಇದ್ದೇವೆ, ಚಿಕ್ಕಮಗಳೂರಿನಲ್ಲಿ ಕಾಣ್ತಾ ಇದ್ದೇವೆ. ಜೊತೆಗೆ ಅಡಿಕೆಯೊಂದಿಗೆ ನೀವು ಜಾಯಿಕಾಯಿ, ಲವಂಗ, ಕಾಳುಮೆಣಸು,
12: ತುಳಸಿ
13: ಬೆಳೀತಾ ಇದ್ದಾರೆ, ಶುಂಠಿ ಬೆಳಿಬಹುದು, ತುಳಸಿ ಬೆಳಿಬಹುದು, ಔಷಧೀಯ ಸಸ್ಯಗಳಲ್ಲಿ ತುಳಸಿ ಸೇರುತ್ತೆ. ಜೊತೆಗೆ ಈ ಅನಾನಸ್ ಅನ್ನ ಬೆಳೀತಾರೆ. ನಿಮ್ಗೆ ಮಾರುಕಟ್ಟೆ ಯಾವುದು ಅನುಕೂಲ ಮಾಡಿಕೊಡುತ್ತೆ,
12: ನಿಮಗೂ ಬೆಳಿಬಹುದು.
13: ಕಾರವಾರ ಭಾಗದಲ್ಲಿ ಹೋದಾಗ ಆ ಮಾರುಕಟ್ಟೆಯನ್ನು ನಾವು ಗಣನೆಗೆ ತೆಗೆದುಕೊಳ್ಳಿ. ಮಂಗಳೂರಿನ ಭಾಗದಲ್ಲಿ ಆದಾಗ ನಾವು ತೆಗೆದುಕೊಳ್ಬೇಕು. ಬಯಲು ಸೀಮೆಯಲ್ಲಾದರೂ ಕೂಡ ಇವತ್ತಿನ ದಿವಸ ಕೊಕ್ಕೋವನ್ನು ಬೆಳಿಬಹುದು. ಮಂಡ್ಯ, ತುಮಕೂರಿನ ಭಾಗದ ಜನ ಇವತ್ತಿನ ದಿವಸ 2 ಸಾಲಿಗೆ 1 5.4 ಅಡಿಗೆ ನಾವು ಇದು ಮಾಡ್ತೇವೆ. ಅಡಿಕೆಯನ್ನು 9 ಅಡಿಗೆ ಸಾಲನ ಮಾಡ್ತೇವೆ. 2 ಸಾಲಿಗೆ ಮಧ್ಯೆ 1 ಕೊಕ್ಕೋವನ್ನು ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡ್ತೇವೆ.
12: ಗಡ್ಡೆಗಳನ್ನು ಕೂಡ ಗಡ್ಡೆಗಳ ನಾವು ಬಹಳ ಅದಕ್ಕೆ ಲಕ್ಷ್ಯ ಕೊಡ್ತಾ ಇಲ್ಲ ನಾವು.
13: ಹೌದು,
12: ಇದರಲ್ಲಿ 16 ಪ್ರಕಾರಗಳಿದಾವೆ.
13: ಹೌದು,
12: ನಮ್ಮ ರಾಜ್ಯ ಸರ್ಕಾರ ಈ ಒಂದು ಗಡ್ಡೆ ಗೆಣಸುಗಳ ಬೆಳಿಲಿಕ್ಕಾಗಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಅದು ಜೊಯಿಡಾ ತಾಲೂಕಿನಲ್ಲಿ ಒಂದು ಕೇಂದ್ರವನ್ನೇ ಅವರು ಸ್ಥಾಪನೆ ಮಾಡಿದ್ದಾರೆ.
13: ಹೌದು,
12: ಪ್ರತಿ ವರ್ಷ ಅದರದ್ದು ಉತ್ಸವ ಕೂಡ ಒಂದು ವಾರ ನಡೀತದೆ. ಹಾಗಾಗಿ ಅದು ಅಲ್ಲಿ ಇರೋದಷ್ಟೇ ಅಲ್ಲ, ಎಲ್ಲ ಕಡೆ ಅದು ನಮ್ಮ ಹಿರಿಯರು ಮಾಡ್ತಾ ಇದ್ರು.
13: ಭಾಗದಲ್ಲಿ
12: ನಿರ್ಲಕ್ಷ್ಯ ಮಾಡಿದ್ದೇವೆ, ಕಂಡು ಬಂದಿಲ್ಲ.
13: ಅದು
12: ಆರೋಗ್ಯಕ್ಕೆಲ್ಲವೂ ತುಂಬಾ ಸಹಕಾರಿಯಾಗಿವೆ.
13: ಖಂಡಿತ, ವೈಜ್ಞಾನಿಕವಾದಂತಹ ಕ್ರಮದಲ್ಲಿ ಸಂಶೋಧನಾಲಯಗಳಿಂದ ನಾವು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿ ಯಾವ ಬೆಳೆ ಪದ್ಧತಿ ಯಾವ ಭಾಗಕ್ಕೆ ಸೂಕ್ತ ಅಂತಕ್ಕಂಥದ್ದನ್ನು ನಾವು ಶಿಫಾರಸು ಮಾಡಿದ್ದೇವೆ. ಕರಾವಳಿ ಭಾಗದಲ್ಲಿ ನಾನು ಹೇಳಿದೆ, ಅಡಿಕೆಯನ್ನು ನೆಟ್ಟಂತಹ ಪ್ರಾರಂಭದಿಂದಲೇ ಬಾಳೆಯನ್ನು ಬೆಳೀಬಹುದು. ಅಡಿಕೆ ಎಷ್ಟು ಜೀವಿತಾವಧಿ ಇರುತ್ತೆ ಅಡಿಕೆ ತೋಟದ್ದು, ಅಲ್ಲಿವರೆಗೂ ಬಾಳೆಯನ್ನು ನಾವು ಮಿಶ್ರ ಬೆಳೆಯಾಗಿ ಬೆಳೀಬಹುದು. ಕಾಳುಮೆಣಸನ್ನು ಬೆಳೀಬಹುದು, ಲವಂಗ, ಜಾಯಿಕಾಯಿ, ಇದು ಸರ್ವೇ ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ಕೊಡಗು ಚಿಕ್ಕಮಗಳೂರಿಗೆ ನೀವು ಬಂದಾಗ ಕಾಫಿಯಲ್ಲಿ ಅಡಿಕೆಯನ್ನು ಬೆಳೀತಾ ಇರ್ತಾರೆ. ಕಾಳುಮೆಣಸನ್ನ ನಾವು ಯಾವುದಕ್ಕೆ ಹಬ್ಬಿಸ್ತೀವಿ, ಅಲ್ಲಿ ಬೇರೆ ಮರ ಜಾತಿಗೆ ಇರ್ತಕ್ಕಂಥ ಅಡಿಕೆ ತೋಟ ಅಥವಾ ಕಾಫಿ ತೋಟದಲ್ಲಿ ಇರ್ತಕ್ಕಂಥ ಮರಗಳಿಗೆ ಅಡಿಕೆಯನ್ನು ಹಬ್ಬಿಸ್ತಾರೆ.
12: ಇನ್ನೊಂದು, ನಾವು ಈಗ
13: ಏನು ಕಾಳು
12: ಅಡಿಕೆ ಬೆಳೆ ಬೇಸಾಯದಲ್ಲಿ ನಾವು ಏಲಕ್ಕಿನ ಮರ್ತು ಬಿಟ್ಟು.
13: ಹೌದು, ಅಡಿಕೆಯಲ್ಲಿ ಏಲಕ್ಕಿ, ಏಲಕ್ಕಿಯನ್ನು ಎಲ್ಲ ಭಾಗದಲ್ಲಿ ಬೆಳೆ ಅದನ್ನು ನಾನು ಹೇಳಿದ್ದು.
12: ಏಲಕ್ಕಿ ಅಂದರೆ ಅದು ಸ್ಪೈಸ್ ಕ್ವೀನ್ ಅಂತ,
13: ಸಾಂಬಾರ ಬೆಳೆಗಳ ಒಂದು ರಾಣಿ.
12: ಅದು ನಾವು ಇವತ್ತೇ ಬಹಳ ಬೆಳೆ ಸಿಗಲ್ಲ, ಉತ್ಪನ್ನ ಇಲ್ಲ ಅಂತ ಹೇಳಿ ಬಹಳ ರೈತರು ಅದನ್ನು ಕಡೆಗೆಡಿಸ್ಬಿಟ್ಟಿದ್ದಾರೆ. ಅದು ಹಾಗಲ್ಲ, ಇವತ್ ನೀವು ಅದನ್ನ ನಿರ್ಲಕ್ಷ್ಯ ಮಾಡಂಗೇ ಇಲ್ಲ, ಯಾಕಂದ್ರೆ ಅದರಿಂದ ಇದ್ದಂತ ಲಾಭ, ಅದರಿಂದ ಇದ್ದಂತ ಒಂದು ಪ್ರಯೋಜನ ಬೇರೆ ಬೆಳೆಗಳಲ್ಲಿ ಇಲ್ಲ. ಹಾಗಾಗಿ ರೈತ ಬಾಂಧವರು ಈಗ ಏಲಕ್ಕಿ ಬೆಳೆ ಅವಕಾಶ ಇದ್ರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ.
13: ಅದಕ್ಕೆ ಕೊಟ್ರೆ ನಾವು ಹೇಳಿದ್ದು, ಆಯಾ ಪ್ರದೇಶಗಳಲ್ಲಿ ಬೆಳೆಯಬಹುದಾದಂತಹ ಯಾವುದೇ ಬೆಳೆಯನ್ನು ನಾವು ಮಾರುಕಟ್ಟೆಯ ಆಧಾರದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಬಹುದು. ಮಡಿಕೇರಿಗೆ ಬಂದಾಗ, ಕರಾವಳಿ ಭಾಗಕ್ಕೆ ಒಂದು ಬಂದಾಗ, ಅಥವಾ ಉತ್ತರ ಕರ್ನಾಟಕಕ್ಕೆ ಬಂದಾಗ, ಬಯಲುಸೀಮೆಗೆ ಬಂದಾಗ ಯಾವ ಬೆಳೆಗಳು ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಶೋಧನೆ ಆಗಿದೆ. ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು. ಮತ್ತೊಂದು, ಯಾವುದೇ ಉಪಬೆಳೆಯನ್ನು ಬೆಳೆದಾಗ ಅದು ಬೆಳಕಿಗೆ, ಪೋಷಕಾಂಶಗಳಿಗೆ, ನೀರಿನ ಅಂಶಕ್ಕೆ, ರೋಗ ಮತ್ತು ಕೀಟಗಳಿಗೆ ಪೈಪೋಟಿ ನಡೆಸಬಾರ್ದು. ಈಗ ಒಂದು ಅಡಿಕೆ ಬೆಳಿತೀವಿ ಅಂತೆ, ಅಡಿಕೆಯಲ್ಲಿ ನಾವು ತೆಂಗನ್ನು ಬೆಳೆಯ

0: ಅಡಿಕೆ ತೋಟದ ಮಧ್ಯ ಮಧ್ಯೆಯೇ ನೀವು ತೆಂಗನ್ನು ಬೆಳೆಯಿರಿ ಎರಡು ಸಾಲು ಅಂತ ಹೇಳೋದಾದ್ರೆ ಅದು ಮೂರ್ಖತನ. ಈ ಕಾರಣದಿಂದಾಗಿ ನಾವು ಯಾವ ಉಪ ಬೆಳೆಗಳನ್ನು ಒಂದು ಅಡಿಕೆ ತೋಟದಲ್ಲಿ ಬೆಳಿತೇವೆ ಅದರಿಂದ ಬೆಳಕಿಗೆ ಪೈಪೋಟಿ ಆಗಬಾರ್ದು, ನೀರಿಗೆ ಪೈಪೋಟಿ ಆಗಬಾರ್ದು, ಜೊತೆಗೆ ರೋಗ ರುಜಿನಗಳು ಒಂದು ಬೆಳೆಗೆ ಬಂದದ್ದು ಮತ್ತೊಂದು ಬೆಳೆಗೆ ಹಬ್ಬೋ ಆಗಿ ಇರಬಾರ್ದು. ಈ ಕಾರಣದಿಂದಾಗಿ ನಾವು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಅಂತ ನಾವು ಹೇಳ್ತೇವೆ. ಆ ಕಾರಣಕ್ಕಾಗಿ 9 ಅಡಿ 9 ಅಡಿ ನಾವು ಒಂದು ಸಾಲಿನ ಗಿಡದ ಅಂತರವನ್ನು ಹೇಳಿದಾಗ 1 ಮೀಟರ್ ಸುತ್ತಳತೆಯಲ್ಲಿ ನೀವು ತೊಂದರೆ ಕೊಡದೂರ ಬೇಸಾಯ ಕ್ರಮಗಳಿಗೆ, ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಆಗ್ಬೋದು ಅಥವಾ ಸಾವಯವ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಜಾಗವನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನು ನಾವು ಉಪ ಬೆಳೆಗಳಿಗೆ ಬಳಸ್ಕೊಳ್ಬಹುದು. ಇವತ್ತಿನ ದಿವಸ ಒಂದು ಉದಾಹರಣೆ, ಕರಾವಳಿ ಭಾಗದಲ್ಲಿ 1 ಎಕರೆ ಅಡಿಕೆ ತೋಟದಲ್ಲಿ 20-25 ಜಾಯಿಕಾಯಿ ಗಿಡಗಳನ್ನು ಬೆಳೆದಿರ್ತಕ್ಕಂಥ ರೈತ ಆ ವರ್ಷ ಅಡಿಕೆಗಿಂತಲೂ ಕೂಡ ಜಾಯಿಕಾಯಿ 25 ಮರದಲ್ಲಿ ಹೆಚ್ಚು ಲಾಭ ಮಾಡಿರ್ತಕ್ಕಂತಹ ಅಂಕಿಅಂಶಗಳು ನಮ್ಮ ಜೊತೆನಲ್ಲಿದೆ. ಅಂದರೆ ಮಾರುಕಟ್ಟೆ ಅದೇ ರೀತಿ ಜಾಯಿಕಾಯಿ, ಲವಂಗ, ಈ ರೀತಿ
1: ದಾಲ್ಚಿನಿ
0: ಮತ್ತು ಜೊತೆಗೆ ತಾವು ಹೇಳಿದ್ರೆ ಏಲಕ್ಕಿ. ಏಲಕ್ಕಿ ಚಿಕ್ಕಮಗಳೂರು ಮತ್ತು ನಿಮ್ಮ ಕೊಡಗಿನ ಭಾಗದಲ್ಲಿ ಅರೆಮಲೆನಾಡು ಭಾಗದಲ್ಲಿ ಏಲಕ್ಕಿಯನ್ನು ಬೆಳೆದಾಗ ಕೆಲವೊಮ್ಮೆ ಅಡಿಕೆಗಿಂತಲೂ ಹೆಚ್ಚು ಲಾಭ ಏಲಕ್ಕಿನಲ್ಲಿ ಕಾಳುಮೆಣಸಿನಲ್ಲಿ ಬರುತ್ತೆ.
1: ನಿರೀಕ್ಷೆ ಮಾಡದ ಲಾಭ ತಂದು ಕೊಡ್ತಾವೆ,
0: ಬರ್ತದೆ ಉಪ ಬೆಳೆಗಳಿಂದ ಬರ್ತದೆ. ಆ ಕಾರಣದಿಂದಾಗಿ
1: ಅಂದ್ರೆ ನಿಮ್ ನಿಮ್ ಬಿಟ್ಟು ವಿಚಾರ, ಅದು ನೀವು ಅಲ್ಲಿ ಇರ್ತೀರಿ, ನೀವು ವಿಚಾರ ಮಾಡಿ ನಿಮ್ಮ ಹೊಲನ ಹೇಗೆ ಮಾಡ್ಕೊಳ್ಬಹುದು, ನೀವು ಮನೆ ಮಂದಿ ಎಲ್ಲ ಸೇರಿ ಮಾಡ್ಕೋಬೇಕು
0: ಅಷ್ಟೇ ಅಲ್ಲ ಗೌಡ್ರೆ. ಅದ್ರ ಜೊತೆಗೆ ನನ್ನಲ್ಲಿ ಯಾವ ರೀತಿಯ ಹೊಂದಾಣಿಕೆಗೆ ಅವಕಾಶಗಳಿದೆ, ನೀರಾವರಿ ವ್ಯವಸ್ಥೆ ಸರಿಯಾಗಿದೆಯಾ ಅದನ್ನ ನೋಡಿ. ಈಗ ಡ್ರಿಪ್ ಇರಿಗೇಷನ್ ಮಾಡಿದಾಗ 2-3 ಬೆಳೆಗೆ ಮಾತ್ರ ಡ್ರಿಪ್ ಇರಿಗೇಷನ್ ಅಲ್ಲಿ ಅಡಿಕೆ ಜೊತೆನಲ್ಲಿ ಮಾಡಲಿಕ್ಕೆ ಸಾಧ್ಯ, ಬಾಳೆಗೆ ಹಾಕ್ತೀರಿ. ಉಳಿದ 5-6 ಬೆಳೆಗಳಿದ್ರೆ ಏನು ಮಾಡ್ತೀರಿ, ಸ್ಪ್ರಿಂಕ್ಲರ್ ಟೈಪಿನ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ, ಇಡೀ ತೋಟಕ್ಕೆ ನೀರನ್ನು ತೋಯಿಸ್ತಕ್ಕಂಥದ್ದು. ಅದು ಮಾಡ್ತಾರೆ, ಕರಾವಳಿ ಭಾಗದ ಮಾಡ್ತಾರೆ. ಅಲ್ಲಿ ಕೂಡ ಪರ್ಫೋ ಇರಿಗೇಷನ್ ಅಂತ ಹೇಳ್ತೀವಿ, ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಹೋಸ್ ಪೈಪ್ಗಳನ್ನು ಬದಲಾಯಿಸಿ ಅದಕ್ಕೆ ರಂಧ್ರಗಳನ್ನು ಮಾಡಿರ್ತೇವೆ, ನೀರನ್ನು ಬಿಟ್ಟಾಗ ಇಡೀ ತೋಟವನ್ನು ತೋಯಿಸುತ್ತೆ. ಅದು ಬಾಳೆಗೂ, ಕಾಳುಮೆಣಸಿಗೂ, ತರಕಾರಿ ಬೆಳೆಗೂ ಮತ್ತು ಅಡಿಕೆಗೂ ಒಟ್ಟಾರೆ ತೋಟವನ್ನು ಅದು ತೋಯಿಸುವಂಥ ಕ್ರಮದಲ್ಲಿ ನೀರಾವರಿ ಪದ್ಧತಿಯನ್ನು ಬದಲಾವ ಆ ಕ್ರಮ ನಿಮ್ಮಲ್ಲಿ ಇದೆಯಾ ಅದನ್ನು ಒಂದು ಹೊಂದಾಣಿಕೆ ಮಾಡ್ಕೊಳ್ಬೇಕು. ನನ್ನಲ್ಲಿ ಎಷ್ಟು ನೀರು ದೊರೀತವೆ ಅದನ್ನು ಒಂದು, ಮತ್ತು ನನ್ನ ಮಾರುಕಟ್ಟೆಗೆ ಯಾವ ತರಕಾರಿ ನಮಗೆ ತುಂಬ ಸಮೀಪ ಇದೆ ಹೊಂದಾಣಿಕೆ ಮಾಡ, ಸಾಂಬಾರು ಬೆಳೆಗಳು ಯಾವುದು ಹೊಂದಾಣಿಕೆ ಆಗುತ್ತೆ ನನ್ನ ಪ್ರದೇಶಕ್ಕೆ. ತಾವು ಕಾಫಿ ಹೇಳಿದ್ರಿ, ಕಾಫಿನ ಎಲ್ಲ ಪ್ರದೇಶದಲ್ಲಿ ಬೆಳೆದು ಬಿಡೋಕ್ಕಾಗೋದಿಲ್ಲ, ಅಡಿಕೆನಲ್ಲಿ ಮಲೆನಾಡು ಅರೆ ಮಲೆನಾಡಲ್ಲಿ ಹೆಚ್ಚು ಇಳುವರಿ ಬರ್ತದೆ, ಬೆಳೆ ಬರ್ತದೆ, ನಾವು ಇಳುವರಿನೂ ಬರಬೇಕಲ್ಲ. ಮತ್ತು ರೋಗ ಮತ್ತು ರೋಗಜನಗಳಿಗೆ ವಿಶೇಷ ಕಾಳಜಿಯನ್ನು ಯಾವ ರೀತಿ ಒದಗಿಸ್ಬೇಕಂದ್ರೆ ಬಾಳೆಗೆ ಬರ್ತಕ್ಕಂಥ ರೋಗ ಕೀಟಕ್ಕೆ ಅದು ವಿಶೇಷವಾಗಿ ಸ್ಪ್ರೇ ಮಾಡಿ, ಅಡಿಕೆಗೆ ಬರ್ತಕ್ಕಂಥ ರೋಗಕ್ಕೆ ಅಡಿಕೆಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕು. ಬಾಳೆ ಮತ್ತು ಉಪ ಬೆಳೆಗಳಿಗೆ ಅಥವಾ ಅಡಿಕೆಗೆ ಆಗ್ತಕ್ಕಂತಹ ಏನು ಪೋಷಕಾಂಶಗಳಿದೆ ಬೇರೆ ಬೇರೆ ಪ್ರಮಾಣ ಶಿಫಾರಸು ಮಾಡಿರ್ತವೆ, ಅದನ್ನು ಪ್ರತ್ಯೇಕವಾಗಿ ಹಾಕಬೇಕಾಗ್ತದೆ ಸೀಸನಲ್ಲಿ. ಅದನ್ನು ಒಂದನ್ನು ಮುಂಜಾಗ್ರತೆಯನ್ನು ವಹಿಸಿದ್ರೆ ರೋಗ ರುಜಿನಗಳು ಮತ್ತು ಕೀಟ ಔಷಧಿಗಳು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಕ್ರಮ ಅನುಸರಿಸಬೇಕು, ಅಡಿಕೆಗೆ ಬೇರೆ ಕ್ರಮ ಅನುಸರಿಸಿ, ಪೋಷಕಾಂಶಗಳು ಕೂಡ ಅದೇ ರೀತಿಯೇ, ಸಾವಯವ ಪದ್ಧತಿಗಳು ಕೂಡ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಅನುಸರಿಸೋದ್ರಿಂದ ನಾವು ಎಲ್ಲ ಬೆಳೆಗಳಲ್ಲಿ ಹೆಚ್ಚು ಲಾಭಾಂಶವನ್ನು ಉತ್ಪಾದನೆಯನ್ನು ಮಾಡಿ ಲಾಭಾಂಶವನ್ನು ಪಡೀಲಿಕ್ಕೆ ಅವಕಾಶ ಆಗ್ತದೆ ಎಂದೂ ಕೂಡ ನಾವು ಖಾಲಿ ಬಿಡಲಿಕ್ಕೆ ಆಗೋದಿಲ್ಲ. ಅಡಿಕೆಯನ್ನು ನೆಟ್ಟ ದಿವಸದಿಂದ ಉಪ ಬೆಳೆಯಿಂದ ಲಾಭ ಮಾಡಿಕೊಂಡು ಅಡಿಕೆ ಬರಲಿಕ್ಕೆ 5-6 ವರ್ಷ ಬೇಕು ನಿರಂತರವಾದಂಥ ಒಂದು ಇಳುವರಿಗೆ, ಅದರ ಲಾಭಾಂಶ ಬರಲಿಕ್ಕೆ. ಅಲ್ಲಿವರೆಗೂ ಕೂಡ ಲಾಭಾಂಶ ಮಾಡಿಕೊಳ್ಳಿಕ್ಕೆ ನಾವು ಸೀಸನ್ಗೆ ತಕ್ಕಂತೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ನನ್ನಲ್ಲಿ ದೊರೆಯುವಂತಹ ನೀರಾವರಿ ಅಂಶ ಮತ್ತು ಪೋಷಕಾಂಶಗಳ ಅಂಶಗಳ ಆಧಾರದ ಮೇಲೆ ಬೆಳೆ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಅಡಿಕೆಯಲ್ಲಿ ಹೆಚ್ಚು ಲಾಭವನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಪಡೀಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ರೈತರು ಒಂದು ಜಾಣ್ಮೆಯಾಗಿ
1: ಜಾಣತನದಿಂದ ತಾವು ಹೆಜ್ಜೆ ಹಾಕಬೇಕು. ಮೊದಲೇ ವಿಚಾರ ಮಾಡ್ಕೋಬೇಕು, ಏ ನಾನು ಏನೇನು ಇಲ್ಲಿ ಮಾಡ್ಕೊಳ್ಬಹುದು ಅಂತ. ಹೌದಲ್ಲ, ಹಾಗಾಗಿ ಹೊಸ ರೈತರು ಮತ್ತು ಹಳೆ ರೈತರು ಅನ್ನೋದಿಲ್ಲ ಇಲ್ಲಿ. ನಿಮ್ಮ ನಿಮ್ಮ ಜಾಣತನ ನಿಮ್ಮನ್ನು ರಕ್ಷಣೆ ಮಾಡ್ತದೆ, ನಿಮ್ಮ ಕೈ ಹಿಡಿತದೆ. ಏ ಅಡಿಕೆ ಬೆಳೆ ಬಂದಿಲ್ಲ, ಅಡಿಕೆ ಬೆಳೆ ಬಂದಿಲ್ಲ ಅಂದರೆ ಇನ್ನೊಂದು ಹೇಳಿದ್ರೆ ತಾವು ಹೇಳಿದ್ರಲ್ಲ, ಜಾಯಿಕಾಯಿ ಬೆಳೆ ಬಂತಲ್ಲ, ಜಾಯಿಕಾಯಿ ಬೆಳೆ ಅಡಿಕೆ ಬೆಳೆಗಿಂತ ಜಾಸ್ತಿ ಲಾಭ ತಂದು ಕೊಟ್ಬಿಡ್ತು ಅಂದರೆ ನೀವು ಆವಾಗ ಖುಷಿ ಆಗುತ್ತೆ ಇಲ್ಲ. ಹಾಗಾಗಿ ಆಯಿತು, ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಅಡಿಕೆ ಕೃಷಿಯಲ್ಲಿ ಮತ್ತೇನು ನೀವು ಬೆಳ್ಕೊಳ್ಳೋಕ್ಕೆ ಸಾಧ್ಯ, ಉಪ ಅಡಿಕೆ ಆಧಾರಿತ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ, ತುಂಬ ಸಂತೋಷ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರು ದಯವಿಟ್ಟು ಈ ನಂಬರ್ಗೆ ಸಂಪರ್ಕ ಮಾಡಿ. ಫೋನ್ ಸಂಖ್ಯೆ ಇರುತ್ತವೆ 9408029435. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.

0: ಜನಪದ ಸಂಗೀತದಲ್ಲಿ ಇದುವರೆಗೂ ಮಾಗಡಿ ತಾಲೂಕು ಹೇಳಿಗೆ ಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಿದಿರಿ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ

ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕೃಷಿರಂಗ ಪ್ರಸಾರವಾಯಿತು. ನಾಳೆಯ ಕೃಷಿರಂಗದಲ್ಲಿ ಕೇಳಿ, ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ ಮತ್ತು ರಾಜಲಕ್ಷ್ಮಿ ಜಿ. ನಂತರ ಜನಪದ ಸಂಗೀತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಆಕಾಶವಾಣಿ ಬೆಂಗಳೂರು. ಕೇಳುಗರೆ, ಇಂದು ರಾತ್ರಿ 9:15ಕ್ಕೆ ಕೇಳಿ ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. ಹಾಗೆ 9:30ಕ್ಕೆ ಪ್ರಸಾರವಾಗಲಿದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ. ಹತ್ತು ಗಂಟೆಗೆ ಕೇಳಿಯುವ ವನಿತಾ ವಿಹಾರ, ಕುಂಭಕಲೆಯಿಂದ ದಾಖಲೆಗಳವರೆಗೆ. ಈ ಕುರಿತು ಜ್ಯೋತಿ ಶಾಂತರಾಜು ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ ಸಂದರ್ಶಕರು ಆಶಾ. 10:30ಕ್ಕೆ ಗೀತಚಂದ್ರಿಕೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಒಂದು ಜನಾಂಗ ಎಷ್ಟು ಮುಂದುವರೆದಿದೆ ಎಂಬುದನ್ನು ಪರೀಕ್ಷಿಸುವುದಕ್ಕೆ ಇರುವ ಹೊರೆಗಲ್ಲು ಅವರು ಸ್ತ್ರೀಯರನ್ನು ಹೇಗೆ ನೋಡುತ್ತಿರುವರು.
1: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆ

0: ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟ್ರಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ 2 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ 2 ಏಷ್ಯಾ ರಾಷ್ಟ್ರಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯು ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5ರಿಂದ 6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ

0: ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ IUML PK ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ UDF ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, JPC ಅಧ್ಯಕ್ಷ PP ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. IPL T20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಬೆಂಗಳೂರು. ಸಮಯ ಸರಿಗೆ 7:45:20. ಕಾರ್ಯಕ್ರಮ ಸಿರಿಗಂಧ.

ಚಿತ್ರಗೀತೆಗಳನ್ನು ಆಧರಿಸಿದ ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಯೂತ್ ವಾಯ್ಸ್ ಅಥವಾ ಯುವಕರ ಧ್ವನಿ ಬಗ್ಗೆ ಮಾತನಾಡುತ್ತಾ ಸುಮಧುರ ಗೀತೆಗಳ ಪ್ರಸಾರ ಮಾಡುತ್ತಾ ಸಾಗೋಣ. ಮೊದಲಿಗೆ ಕೇಳಿ ಪಂಕಜ್ ಉದಾಸ್, ಅರ್ಚನಾ ಉಡುಪ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಸ್ಪರ್ಶ ಚಿತ್ರದ ಹಾಡು. ಈ ಸುಂದರ ಗೀತೆಗೆ ಗೀತ ರಚಿಸಿದವರು ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜಕರು ಹಂಸಲೇಖಾ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳುತ್ತಿರುವಿರಿ. ಯೂತ್ ವಾಯ್ಸ್ ಅಥವಾ ಯುವಕರ ಧ್ವನಿ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್, ಇಂದಿನ ಯುವಕರು ಅಂದರೆ ಜನರೇಷನ್ ಝೆಡ್ ಅಂತ ಯಾರು ಕರೆಯಲ್ಪಡ್ತಾರೆ, ಅವರ ಕನಸುಗಳೇ ದೊಡ್ಡದು. ಹಳೆಯ ಕಾಲದಂತೆ ಒಂದು ಕೆಲಸ ಒಂದು ಜೀವನ ಅನ್ನೋ ಯೋಚನೆ ಅವರಲ್ಲಿರಲ್ಲ. ಈ ಜನರೇಷನ್ ಝೆಡ್ ಅವರಿಗೆ ದೊಡ್ಡ ಉದ್ಯಮಿಯಾಗಬೇಕು, ದೊಡ್ಡ ಯೂಟ್ಯೂಬರ್ ಆಗಬೇಕು ಅಥವಾ ಡಿಜಿಟಲ್ ಮೀಡಿಯಾ ಕಡೆ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ. ಹಾಗೆ ಸರ್ಕಾರಿ ಕೆಲಸದ ಜೊತೆ ಜೊತೆಗೆ ತಮ್ಮ ಪ್ಯಾಷನ್ ಕೂಡ ಬೆಳೆಸಲು ಪ್ರಯತ್ನಿಸುತ್ತಿರುತ್ತಾರೆ. ಅದನ್ನು ಸಾಧಿಸಲು ಶ್ರಮ ಮತ್ತು ಸಹನೆ ಅಷ್ಟೇ ಹೆಚ್ಚಾಗಿರಬೇಕು. ಯುವಕರ ಧ್ವನಿ ಅಥವಾ ಯೂತ್ ವಾಯ್ಸ್ ಅವರಿಗೆ ಅನೇಕ ಸವಾಲುಗಳು ಇರುತ್ತವೆ. ಈ ಸವಾಲು ಬಗ್ಗೆ ಹೇಳ್ತೀವಿ ಒಂದೆರಡು ಗೀತೆಯ ನಂತರ. ಇದೀಗ ಕೇಳಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಸ್ ನಂಬರ್ 18/9 ಚಿತ್ರದ ಹಾಡು. ಈ ಸುಂದರ ಗೀತೆಯನ್ನು ರಚಿಸಿದವರು ಗೋಷಿಪೀರ್, ಸಂಗೀತ ಸಂಯೋಜಕರು ಅರ್ಜುನ್ ಜನ್ಯ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಸಮಯ ಆಗಿದೆ 8:11:30. ನೀವು ಕೇಳ್ತಿದ್ದೀರಾ ಸಿರಿಗಂಧ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಯುವಕರ ಧ್ವನಿ ಬಗ್ಗೆ ಮಾತಾಡ್ತಿದ್ವಿ, ಹಾಗೆ ಅವರ ಸವಾಲುಗಳು ಏನೆಂದರೆ ಉದ್ಯೋಗದ ಒತ್ತಡ. ಓದಿದ ಮೇಲೆ ಎಲ್ಲರಿಗೂ ಒಳ್ಳೆ ಕೆಲಸ ಸಿಗಬೇಕು ಅನ್ನೋ ನಿರೀಕ್ಷೆ ಹೆಚ್ಚಾಗಿರ್ತದೆ, ಆದರೆ ಕೆಲವೊಮ್ಮೆ ಅವಕಾಶಗಳು ತಡವಾಗಿ ಸಿಗುತ್ತವೆ. ಹಾಗೆ ಇನ್ನೊಂದು ಹೋಲಿಕೆ, ತಮ್ಮದೇ ವಯಸ್ಸಿನ ಸ್ನೇಹಿತರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಕಂಪೇರ್ ಮಾಡಿಕೊಳ್ಳೋದು ಯುವಕರಲ್ಲಿ ಹೆಚ್ಚು. ಇನ್ನೊಂದು ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ, ಭವಿಷ್ಯದ ಭಯ, ಕುಟುಂಬದ ಜವಾಬ್ದಾರಿ, ಸಮಾಜ ನನ್ನನ್ನು ಹೇಗೆ ನೋಡುತ್ತದೆ, ನನ್ನ ಬಗ್ಗೆ ಏನು ಮಾತಾಡಿಕೊಳ್ಳುತ್ತಾರೆ ಎಂಬೆಲ್ಲ ವಿಚಾರವಾಗಿ ಅತಿಯಾಗಿ ಯೋಚನೆ ಮಾಡುವುದು, ಇವೆಲ್ಲ ಸೇರಿ ಮನಸ್ಸು ದುರ್ಬಲವಾಗುತ್ತಾ ಹೋಗ್ತವೆ. ಹಾಗಾಗಿ ಯುವಜನರು ಸವಾಲುಗಳನ್ನು ಮೆಟ್ಟಿ ಸಾಧನೆಯ ಹಾದಿ ಹಿಡಿಯಬೇಕಾಗಿದೆ. ಯೂತ್ ವಾಯ್ಸ್ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಮುಂದುವರಿಯಿತೆ ಗೀತೆಯ ನಂತರ.

ಸಮಯ ಆಗಿದೆ 8:21:25. ನೀವಿದ್ದೀರಾ ಸಿರಿಗಂದ ಕಾರ್ಯಕ್ರಮದಲ್ಲಿ. ಯುವಜನರ ಬಗ್ಗೆ ಮಾತಾಡ್ತಿದ್ವಿ. ಸವಾಲುಗಳನ್ನು ಎದುರಿಸಿ ಯಶಸ್ವಿನ ದಾರಿ ಮುಟ್ಟಲು ಬೇಕಾದ 3 ಮುಖ್ಯ ಅಂಶಗಳೆಂದರೆ ಆತ್ಮವಿಶ್ವಾಸ, ನಿರಂತರ ಪ್ರಯತ್ನ, ಸೋಲಿನಿಂದ ಹತಾಶರಾಗದೆ ಮತ್ತೆ ಪ್ರಯತ್ನಿಸಿ ಗೆಲುವು ಮುಟ್ಟಬೇಕು. ಹಾಗೆ ಪಾಸಿಟಿವ್ ಸರ್ಕಲ್, ಒಳ್ಳೆಯ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲ ಜೀವನದಲ್ಲಿ ಮುಂದೆ ಸಾಗಲು ತುಂಬ ಮುಖ್ಯವಾಗುತ್ತದೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ವಾಸುಕಿ ವೈಭವ್ ಅವರ ಸ್ವರದಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಹಾಡು. ಗೀತ ರಚನಾಕಾರರು ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜಕರು ಅಜ್ನೇಶ್ ಲೋಕನಾಥ್ ಬಿ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಎಸ್, ಯುವಜನತೆ ದೇಶದ ಶಕ್ತಿ. ಒಳ್ಳೆಯ ಯೋಚನೆ, ಪರಿಶ್ರಮ, ಆತ್ಮವಿಶ್ವಾಸವಿದ್ದರೆ ಯೂತ್ ವಾಯ್ಸ್ ಗಟ್ಟಿಯಾಗಿ ನಿಲ್ಲಬಹುದು ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಮುಂದಿನ ಎರಡು ಗೀತೆಗಳು ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ. ಪವನ್ ಭಾರ್ತ ಅವರ ಸ್ವರದಲ್ಲಿ ಸ್ಟಾರ್ ಕನ್ನಡಿಗ ಚಿತ್ರದ ಹಾಡು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇನ್ನು ಮುಂದೆ ಕೇಳಿ ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಇಲ್ಲೇ ಇರು ಅಲ್ಲಿ ಹೋಗಿ, ರಚನೆ ವಿ ಕೆ ಗೋಕಾಕ್.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ಗಜವದನ, ಶ್ರೀರಂಜನಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದೀಗ ಕೊನೆಯ ನಾದಸ್ವರ ನಾರಾಯಣತೆ ನಮೋ ನಮೋ ಬೇಹಾಗ್ರಾಗ ಆದಿತಾಳದಲ್ಲಿ ಅನ್ನಮಾಚಾರ್ಯರ ರಚನೆ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜು. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರ

0: ನೀಡೋದಾದ್ರೆ,
1: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನಿಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು. ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಗ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ?
1: ವಾಸ್ತವ ಹೇಳಬೇಕಂದ್ರೆ, ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರಲಿಲ್ಲ. 18ನೇ ವಯಸ್ಸಿಗೆ ಮದುವೆ ಆಯಿತು. ಸೊ ಮದುವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18ನೇ ವರ್ಷಕ್ಕೆ ಮದುವೆ ಮಾಡಿದ್ರು. ಸೊ 23ನೇ ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಲೇ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟೇ ಅಂತ ಯೋಚನೆ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನು ಫೋಕಸ್ ಮಾಡಿದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾಯಿದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗಲಿ, ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ. ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರಾಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನೂ ಚಿಕ್ಕ ಹುಡುಗಿ, 3ನೇ ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ವರೆಗೂ ಬೆಳೆದ್ಬಿಟ್ಲು. ಮತ್ತು ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ, ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದನೂ ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನು ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನು ಯಾಕೆ ಇಷ್ಟೊಂದು ನೀನು ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯಿತು. ಸರಿ, ಅವಳನ್ನು ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟು ಪುಟ್ಟ ಮಗಳು. ಸೊ ನನ್ನನ್ನು ತಡೆ ಹಾಕಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನು ಶುರು ಮಾಡಿದೆ.
0: ಟೈಮ್ ಕನ್ಸ್ಟ್ರೇಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಕಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು. ಒಂದು 2 ಕೆಲಸ ಮಾಡೋ ಅಷ್ಟೊತ್ತಿಗೆ ನಮಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಮತ್ತೆ ಈ ಎಲ್ಲ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
1: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರೂ ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನು ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಹೌದು, ನಾನು ಏನು ಮಾಡ್ತಿದ್ದೀನಿ, ಏನಾದರೂ ಮಾಡಬೇಕಲ್ವಾ ಬದುಕು. ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸೋಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ? ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತು ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಿದೆ. PUC ಎಜುಕೇಷನ್ ನಿಂತಿತ್ತು, ಮತ್ತು ಡಿಗ್ರಿ ಕಟ್ಟಿದೆ. ಆಗ ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಮ್ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡಿದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತೆ. ಸೊ ನನ್ನ ಆಸಕ್ತಿಯನ್ನು ನೋಡಿಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡಿಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲಿತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ, ಚಿತ್ರವೂ ಅಲ್ಲ. ಸೊ ಆ ಟೈಟಲಲ್ಲಿ ಅಂಕಣಗಳನ್ನ ಬರೀತಾ ಹೋದೆ. ಸೊ ಜನ ಗುರ್ತಿಸಕ್ಕೆ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ಕೆ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನಾನು ಹಾದಿಯಲ್ಲಿ ಹೋಗ್ತಾ ಬರ್ತಾ, ನನಗೆ ಯಾರು ಸಿಕ್ಕಿದ್ರೆ ಇವಾಗೂ ಅಷ್ಟೇ, ಏನಾದರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾನು ನಿಲ್ಸಿದ್ರೆ

0: ಭಾವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನು ಸಹಾಯ ಆಗತ್ತೆ ಅಂದ್ರೆ, ಒಂದ್ ಎರಡು ಮೂರು ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದು ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
1: ಇವ್ರಿಗೆ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
0: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
0: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ದಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೆ ಇರುವಂತವ್ರು ಊರಿಂದ ಊರಿಗೆ. ಅವ್ರು ಒಂದ್ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
0: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ಏನು, ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಹೇಳ್ತಿದ್ದೆ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಅತ್ಕೊಂಡು ಕೂತ್ಕೊಳ್ತಾ ಅಂತವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಅದು, ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
1: ಓಕೆ, ಜ್ಯೋತಿಯವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
0: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದು ಏನೋ ಯಾರಿಗೋ,
1: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
0: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಏನಾದ್ರು ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗೆ ಅದ್ ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟ್ ಅಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದ್ದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿತ್ತು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತು ತುಂಬಾ ಪುಟ್ಟದ್ದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದು ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದ್ದು ಅಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 ಸೆಂಟಿಮೀಟರ್ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲ ತರದ್ದು ಮಾಡ್ತೇನೆ ಮ್ಯಾಮ್, ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡುದು, ಆಗ ಎಲ್ಲ ಬಳಸ್ತಿದ್ರಲ್ಲ ಮಡಿಕೆ ಪ್ಲೇಟು ಸ್ಪೂನು ಕುಕ್ಕರ್ ಆ ತರದ್ದು. ಮಕ್ಕಳಿಗೆ ಈಗ ಎಲ್ಲ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟೇ ಮಾಡ್ಬೇಕಂತಾನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರೂ ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟ ಅರ್ಹ ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಆ ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಓಕೆ, ಈ ಆಲೋಚನೆಗಳು ಹೇಗ್ ಬರುತ್ತೆ ಲೈಕ್ ಕುತ್ಕೊಂಡಿದ್ದಾಗ?
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು,
1: ಅಬ್ಸರ್ವೇಷನ್,
0: ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರೂ ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳ್ಳೋಕೆ ಶುರು ಮಾಡಿ.

0: ಆಗಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದರಲ್ಲಿ ಆಭರಣಗಳನ್ನು ಕೂಡ ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನು ಕಲಿತು ನೀವು ಮನೆಯಲ್ಲಿ ಮಾಡಿ ಮಾರ್ಕೆಟಿಂಗ್ ಆನ್ಲೈನಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಕೊಳ್ಬಹುದು. ಸೊ ಆಸಕ್ತಿ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದರೂ ಕೂಡ ಸೊ ನೀವು ಶುರು ಮಾಡಿ. ಆಗ ಅವಕಾಶ ಇಲ್ಲ, ಅದಿದ್ದಿದ್ರ ಮಾಡ್ತಿದ್ದ, ಇಷ್ಟು ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ. ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತೆ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ ನಾಲ್ಕು ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪ್ರಯಾಣ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ನೀವು ಕನಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನು ಕಲ್ತಿದ್ದ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ ನೀವು ಯಾವುದು ಮಾಲು ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ಕೆ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದ್ದಾಳೆ ತಮ್ಮನ ಮಗಳು, ಮಣ್ಣು ಯಾವಾಗ ಕಾಲ್ ಮಾಡಿದ್ರೆ ಅತ್ತ ನಂಗೆ ಹೇಳ್ಕೊಡು ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದರೂ ಕನಸುಗಳು ಗುರಿಗಳನ್ನು ಇಟ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದರೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದರೆ ಏನು ಮಾಡೋದು, ಬೇರೆಯವ್ರು ಏನು ಆಡ್ಕೋತಾರೆ, ಹೀಗೆಲ್ಲ ಡೌಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳಬೇಕಾಗಿರುವಂಥದ್ದು. ಬಟ್ ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಅವರಿಗೆ?
0: ಖಂಡಿತ ಶುರು ಮಾಡಬಹುದು. ಶುರು ಮಾಡೋಕ್ಕೆ ಮುಂಚೆ ಬೇರೆಯವ್ರು ಯಾರಾದರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನು ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನು ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನು ಇಟ್ಕೊಂಡು ಶುರು ಮಾಡಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡಬೇಕು, ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು.
1: ಇಷ್ಟೆಲ್ಲ ಹವ್ಯಾಸಗಳನ್ನು ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಜೋ?
0: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನೂ ಟೈಮ್ ಇದೆ ನನಗೆ, ಇನ್ನೂ ಏನಾದರೂ ಮಾಡಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನು ಸಾಧ್ಯ ಆಗಿಲ್ಲ ನಿಮಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರ?
0: ಖಂಡಿತ.
1: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತಹ ಅತ್ಯಂತ ದೊಡ್ಡ ಪಾಠ?
0: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರುಳು ಇರತ್ತಲ್ಲ, ಕೋಳಿಯದ್ದು ಕರುಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದು ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
0: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ. ನನ್ಗೆ ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವುದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕೆ ನನಗೆ ಸ್ಫೂರ್ತಿ ಆಯ್ತಲ್ಲ, ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನೂ ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್

0: ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವುದೋ ಒಂದು ಜೀವನದಲ್ಲಿ ಘಟನೆ ನಡೆದಿರುತ್ತೆ, ನಾವೇನು ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು. ಅದನ್ನು ಬಿಟ್ಟಾಕಿ ಒಳ್ಳೆಯದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನು ಯೋಚನೆ ಮಾಡಿ, ನಿಮ್ಮ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ಯಾರನ್ನಾದರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ನಾನು ಕೆಲವ್ರ ಜೊತೆ ಮಾತಾಡ್ದಾಗ ಹೇಳ್ತಾರೆ, ಮ್ಯಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿಯಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನು ಹಾಗೆ ಜಪಿಸಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ಮ ತಲೆ, ನಾವು ಈ ಗುರಿಯನ್ನು ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗೋಕ್ಕೆ ಮೈಂಡನ್ನು ಬಿಡಬಾರ್ದು. ಆ ಗೋಲ್ ಅನ್ನೋದನ್ನು ಹಂಗೆ ಸೆಟ್ ಮಾಡಿಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ.
1: ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನು ಪ್ರೀತಿ ಮಾಡಬೇಕು
0: ಖಂಡಿತ
1: ಆ ಲೆವೆಲ್ಗೆ.
0: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಕ್ಕೆ ನೀವೇನಾದರೂ ಪ್ರಯತ್ನ ಮಾಡಿದ್ದೀರಾ?
0: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿದ ಕಡೆ ಎಲ್ಲ ನೀವು ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ, ನೀವು ಆಭರಣಗಳನ್ನು ಕಲಿತು ನೀವು ಮನೆಯಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ಕೆ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು ಅಂತ ಹೇಳಿದಾಗ ಹೊರಗಡೆ ಹೋಗಕ್ಕೆ ಟೈಮ್ ಸಿಗೋದಿಲ್ಲ, ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ. ತುಂಬ ಸುಲಭದ್ದು, ಯಾರು ಕಲಿಬಾರ್ದು ಕಲಿಯಕ್ಕಾಗಲ್ಲ ಕಷ್ಟಕರ ಅನ್ನೋಂತ ಏನು ಇಲ್ಲ.
1: ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
0: ಮನೇಲಿ ಆಪೋಸ್ ತುಂಬಾ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನು ನಿಜಕ್ಕೂ ಬೆಳೆಯಕ್ಕೆ ಸಾಧ್ಯ ಆಯ್ತು ಅಂತ ನಿಜಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ, ಆಗಿನ ಕಾಲದಲ್ಲೆಲ್ಲ ಹುರುಳಿ ಕಳನ್ನ ನೆನೆಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಅದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಅದೇನು ಕಲೆನೋ ಹೊರಗೆ ಬರುತ್ತೆ.
1: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನು ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
0: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
1: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ಮ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ, ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ? ತುಂಬಾ ಅವಾರ್ಡ್ಸ್ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
0: ಹೌದು, ಏನೂ ಅಲ್ಲದ ಜ್ಯೋತಿಯನ್ನು ಈಗ ತುಂಬ ಥರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ಮ ಗುರಿ ಕನ್ಸು ಏನಿದೆ, ಮತ್ತೆ ಅದನ್ನು ಏನು ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ಬರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಿಡದೇ ಇರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ.
1: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
0: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತೆ. ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ, ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದ್ರಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ನ ಮನೆ ಬೆಳಗಿಸ್ದಮ್ಮ, ನನ್ನ ಮಗಳು ನೆನೋ ಕಳ್ಕೊಂಡಿದ್ದ, ನೀನ್ ಬಂದು ನನ್ನ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಇಷ್ಟ ನನ್ನ ಕುಟುಂಬ ಆಗಿತ್ತು. ಈಗ ನನ್ನ ಕುಟುಂಬ ವಿಸ್ತರಿಸಿದೆ, ಸೊ ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
1: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗೆ

0: ಅಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೇ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
1: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
0: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ನ ತಂದಿದ್ದೀರಾ, ಆ್ಯಂಡ್ ಆ ಚೇಂಜ್ ಅನ್ನು ವರ್ಡ್ನ ಮೀನಿಂಗ್ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್. ಥ್ಯಾಂಕ್ ಯು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: زبانی ہند پروگرام تو خبر نیوز آن اے آر ایپ پہ دستیاب اردو زبان کے پروگرام بھی اے آر ایپ پر ملتے
3: ہیں.
4: آکاشوانی انیت تمل نکلچوں نیوز آن AIR ایپل کم.

ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿಃ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.
1: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹರಿಹರನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಸ್ವರದಲ್ಲಿ ಕೇಳಿ ಜೀನ್ಸ್ ಚಿತ್ರದ ಹಾಡು. ಗೀತೆ ರಚಿಸಿದವರು ಜಾವೇದ್ ಅಖ್ತರ್, ಸಂಗೀತ ಸಂಯೋಜಕರು ಎ ಆರ್ ರೆಹಮಾನ್.

ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಎಸ್ವಿ ಪಾಟೀಲ್ ಗುಂಡೂರವರಿಂದ, ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕೇಳಿ ಕಾನೂನು

0: ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ 6:50 ರೈತರಿಗೆ ಸಲಹೆ 7:15 ಬೆಂಗಳೂರು ಲತಾವರಿಂದ ಭಾವಗೀತೆಗಳು 7:45 ಚಿತ್ರಗೀತೆಗಳು 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ 8:35 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟೆ ಬಾನುಲಿ ಕಲಿಗಳು ಪ್ರಸ್ತುತಿ ವಿಕೆ ಸುಮತಿ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05 ವಿಜ್ಞಾನ ಭಾರತಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ 9:30 ಕೇಳಿ ಗಾನಗಂಗೆ 10:30 ಸುನರೇಪಲ್ 11:00 ಸವಿ ನೆನಪು 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಕೇಳಿ ಅಂತಾರಾಷ್ಟೀಯ ಸೌಂದರ್ಯ ಸ್ಪರ್ಧೆ ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಭಾಗವಹಿಸಿದರೆ ಕೀರ್ತನಾ ವಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಿ ಎಕ್ಲಮ್ಸಿಯಾ ದಿನದ ಸಂದರ್ಭದಲ್ಲಿ ಪ್ರಿ ಎಕ್ಲಮ್ಸಿಯಾ ಅಂದರೇನು ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತು ಹುಬ್ಬಳ್ಳಿಯ KMCRIನ ಡಾಕ್ಟರ್ ಸಹಜಾ ಕಿತ್ತೂರು ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್ 1:00 ಪ್ರಗತಿ ಪಥ 1:20 ಚಿತ್ರಗೀತೆ 1:30 ಚೈತ್ರವನ 2:40 ಹಿಂದಿ ಪಾಠ ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ 6:15 ಕನ್ನಡ ರತ್ನಭಂಡಾರ 6:30 ಅವಲೋಕನ 6:51 ಕೃಷಿ ರಂಗದಲ್ಲಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳ ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ 7:45 ಸಿರಿಗಂಧ 9:15 ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ 9:30 ಮನಿ ಟಾಕ್ ನಂತರ ಮಂಥನ್ ದೆಹಲಿ ಕೇಂದ್ರದಿಂದ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯನ ಕೇಳುವಿರಿ 10:30 ಗೀತೆ ಚಂದ್ರಿಕೆ ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ
1: The news read by Abhineet Shukla. Prime Minister Narendra Modi today attended the India-Norway Business and Research Summit in Oslo. Crown Prince Haakon and the Prime Minister of Norway Jonas Gahr Støre also participated in the summit. Addressing the summit, Prime Minister Modi appreciated the growth in bilateral trade and investments following the entry into Force of Trade and Economic Partnership Agreement, TPA. He underlined that stakeholders on both the sides should make efforts to achieve the investment target of $100 billion under TPA and the consequent creation of 1 million jobs in India. He highlighted India's strong upward growth trajectory, demographic dividend, talented and aspirational youth, robust business practices, investor-friendly regulatory framework and the spirit of competitive federalism. He encouraged greater Norwegian investments in India in key sectors such as the blue economy, shipbuilding, green transition, renewable energy, health tech, critical minerals and startups. Prime Minister Modi also underscored India's ambitious green transition agenda, emphasizing the country's scale, growing energy demands, climate commitments and rapid expansion in renewable energy, grid infrastructure, green hydrogen and clean energy. He appreciated Norway's global leadership in clean energy investments, maritime decarbonization, ocean sustainability and climate finance. Prime Minister Modi urged the business communities of both the countries to forge new partnerships, identify emerging areas of collaboration and strengthen economic cooperation. The summit was attended by CEOs of over 50 companies and more than 250 participants from the Norwegian and Indian business and research communities. In a statement, the Ministry of External Affairs said, that the summit marked the growing momentum in bilateral economic cooperation following the coming into force of the India-EFTA Trade and Economic Partnership Agreement. A number of business agreements between India and Norwegian companies and entities were signed during the summit. Prime Minister Narendra Modi's first ever visit to Norway has seen a substantial outcome with